0: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: Om Shri Sai Ram. Priya Kannada Radio Sai Shrotrugale, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಮೇ ತಿಂಗಳಿನಲ್ಲಿ ಶಿವಸಾಯಿ ಕೃಪಾಧಾಮ ಟ್ರಸ್ಟ್ ಹಾಗೂ ಪ್ರಶಾಂತಿ ಸೇವಾ ಟ್ರಸ್ಟ್ ಭದ್ರಾವತಿ ಇವರು ನಡೆಸಿಕೊಟ್ಟ ಅತಿರುದ್ರ ಮಹಾಯಾಗವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇದೇ ಮೇ ತಿಂಗಳ 8ನೇ ತಾರೀಕಿನಿಂದ ಪ್ರಾರಂಭಗೊಂಡು ಮಹಾಯಾಗವು 19ನೇ ತಾರೀಕಿನಂದು ಮಹಾಪೂರ್ಣಾಹುತಿಯೊಂದಿಗೆ ಮುಕ್ತಾಯಗೊಂಡಿತು. ಪ್ರಿಯ ಶ್ರೋತೃಗಳೇ, ನಮ್ಮೊಂದಿಗೆ ಶ್ರೀಯುತ ದಿನೇಶ್ ರವರು ಇದ್ದಾರೆ. ಅವರು ರಾಮನಗರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಇಲ್ಲಿ ಭದ್ರಾವತಿಯಲ್ಲಿ ಬಹಳ ಮುಖ್ಯವಾದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರನ್ನೇ ಕೇಳೋಣ, ಅವರು ಯಾವ ತರ ಇಲ್ಲಿ ತಮ್ಮನ್ನ ತಾವು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ನಾವು ಅವರನ್ನೇ ಕೇಳೋಣ. ಬನ್ನಿ ಶ್ರೋತೃಗಳೇ. ಓಂ ಶ್ರೀ ಸಾಯಿರಾಮ್. ಪ್ರಿಯ ಶ್ರೋತೃಗಳೇ, ನಮ್ಮೊಂದಿಗೆ ಇಂದು ಶ್ರೀಯುತ ದಿನೇಶ್ ರವರು ಇದ್ದಾರೆ. ಅವರು ಇಲ್ಲಿ ಭದ್ರಾವತಿಯಲ್ಲಿ ನಡೀತಾ ಇರತಕ್ಕಂತಹ ಅತಿರುದ್ರ ಮಹಾಯಾಗದಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಅವರು ಏನೇನು ಇಲ್ಲಿ ಸೇವಾ ಚಟುವಟಿಕೆಗಳನ್ನ ಅವರ ಪಾಲಿಗೆ ಬಂದಂತಹದ್ದನ್ನ ಯಾವ ತರ ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನ ಅವರ ಬಾಯಿಂದನೇ ಕೇಳೋಣ. ಸಾಯಿರಾಮ್ ಸರ್.
3: ಸಾಯಿರಾಮ್
2: ಸರ್, ತಾವು ಇಲ್ಲಿ ಅತಿರುದ್ರ ಮಹಾಯಾಗ ಬಹಳ ವಿಜೃಂಭಣೆಯಿಂದ ಮತ್ತು ಬಹಳ ಶಿಸ್ತಿನಿಂದ ನಡೀತಾ ಇದೆ. ಇದರಲ್ಲಿ ತಮ್ಮನ್ನು ತಾವು ಯಾವ ತರ ತೊಡಗಿಸಿಕೊಂಡಿದ್ದೀರಾ ದಯವಿಟ್ಟು ತಿಳಿಸಿಕೊಡಿ. ತಮ್ಮ ಜವಾಬ್ದಾರಿ ಏನಿಲ್ಲಿ?
3: ನನ್ನ ಜವಾಬ್ದಾರಿ ಋತ್ವಿಕ್ ಮ್ಯಾನೇಜ್ಮೆಂಟ್ನಲ್ಲಿ ನಾನಿದ್ದೀನಿ. ಸುಮಾರು 130 ಜನ ಋತ್ವಿಕರು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. 2006 ಭಗವಾನ್ರ ಸಮ್ಮುಖದಲ್ಲಿ ನಡೆದಂತ ಅತಿರುದ್ರ ಮಹಾಯಜ್ಞದಲ್ಲಿ 11 ಜನರಿಗೆ ಸ್ವಾಮಿ ಈ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಆಜ್ಞೆಯನ್ನು ಮಾಡಿದ್ರು. ಆ 11 ಜನರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ಅವತ್ತು ಸ್ವಾಮಿ ಕೊಟ್ಟ ಆದೇಶದ ಅನುಸಾರ ಅಲ್ಲಿ ಸ್ವಾಮಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ಆದೇಶವನ್ನು ಕೊಟ್ಟಿದ್ರು ಅದೇ ಪ್ರಕಾರವಾಗಿ ಇಲ್ಲೂ ಕೂಡ ಈ 2019 ಇಸ್ವಿಯಲ್ಲಿ ನಡೀತಾ ಇರತಕ್ಕಂಥ ಭಗವಾನ್ ಶ್ರೀ ಸತ್ಯಸಾಹೇಬ ಅನುಗ್ರಹ ಮಾಡಿದಂತಹ 3ನೇ ಅತಿರುದ್ರದಲ್ಲೂ ಕೂಡ ಅದೇ ರೀತಿಯಾಗಿ ಆಗಬೇಕು ಅನ್ನುವಂಥ ಒಂದೇ ಒಂದು ಹೆಬ್ಬಯಕೆಯಿಂದ ನಾನು ಇದರಲ್ಲಿ ತೊಡಸ್ಕೊಂಡಿದ್ದೀನಿ. ಈ ಋತ್ವಿಕ್ ಮ್ಯಾನೇಜ್ಮೆಂಟ್ನಲ್ಲಿ ಅವತ್ತಿನ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ಬಹಳಷ್ಟು ಬದಲಾವಣೆಗಳಿದೆ. ಅಲ್ಲಿ ನೇರವಾಗಿ ಭಗವಾನರ ಸಮ್ಮುಖದಲ್ಲಿ ಅವತ್ತು ಆ ಕಾರ್ಯ ನಡೆದಿತ್ತು, ಆದರೆ ಭಗವಾನರ ಅನುಪಸ್ಥಿತಿಯಲ್ಲಿ ಇವತ್ತು ಈ ಕಾರ್ಯ ನಡೀತಾ ಇದೆ. ಎರಡೂ ಕೂಡ ಅತಿರುದ್ರನೇ, ಎರಡಕ್ಕೂ ಕೂಡ ಭಗವಾನರ ಅನುಗ್ರಹ ಮಾಡಿದ್ರು. ಆದರೆ ಅವತ್ತಿನ ಅತಿರುದ್ರದಲ್ಲಿ ಭಗವಾನರಿಂದ ಅನುಗ್ರಹಿಸಲ್ಪಟ್ಟಂತ ನಾವುಗಳೆಲ್ಲರನ್ನೂ ಕೂಡ ಅವರ ಭಗವಾನರ ಅನುಪಸ್ಥಿತಿನಲ್ಲಿ ಅವರ ಅಪೇಕ್ಷೆಯಂತೆ ಸ್ವಾಮಿಗೆ ಯಾವ ರೀತಿ ಮಾಡಿದರೆ ಇಷ್ಟ ಆಗುತ್ತೋ ಅದೇ ರೀತಿಯಾಗಿ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ತೊಡಸ್ಕೊಂಡು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಹೆಜ್ಜೆ ಹೆಜ್ಜೆಗೂ ಸ್ವಾಮಿಯ ಉಪಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ.
2: ಹಿಂದೆ ಯಾವ ತರ ಕಾಣಿಸ್ತು ಅಪ್ಪ ಸ್ವಾಮಿಯವರ ಒಂದು ಆಶೀರ್ವಾದ ನಿಮಗೆ ಎಲ್ಲ ಕಡೆನೂ ಸಿಗ್ತಾ ಇದೆ ಅಂತ ಹೇಳಿದ್ರಿ, ಅದನ್ನ ನಮ್ಮ ಶ್ರೋತೃಗಳಿಗೆ ವಿಸ್ತಾರವಾಗಿ ತಿಳಿಸಿಕೊಡಬಹುದು.
3: ಹಿಂದೆ ಮಾಡಿದ ಸಂದರ್ಭದಲ್ಲಿ ಸುಮಾರು 2 ಹಿಂದೆನೆ ಯಾವ್ಯಾವ ಋತ್ವಿಕರು ಬರ್ತಾರೆ ಅಂತ ನಮ್ಮ ಹತ್ರ ಲಿಸ್ಟ್ ಇತ್ತು. ಅವರೆಲ್ಲರದನ್ನು ಕೂಡ ಒಂದು ಇಂಟರ್ವ್ಯೂನೂ ಕೂಡ ಮಾಡಿ ಅದ ವಿಡಿಯೋ ರೆಕಾರ್ಡ್ ಅನ್ನ ಹಿಂದೆ ಸ್ವಾಮಿಗೆ ಅದನ್ನು ತಲುಪಿಸಿ ಅವರ ಅನುಮತಿಯನ್ನು ಪಡೆದಿದ್ರು. ಅಲ್ಲಿಗೂ ಮತ್ತೆ ಇಲ್ಲಿಗೂ ಇರತಕ್ಕಂಥ ವ್ಯತ್ಯಾಸ ಅಂತಂದ್ರೆ ಯಾವ ಋತ್ವಿಕರು ಬರ್ತಾರೆ 130 ಜನರಲ್ಲಿ ಅಂತ ಹೇಳಿ ಪ್ರಧಾನ ಅರ್ಚಕರನ್ನು ಒಬ್ಬರನ್ನ ಬಿಟ್ಟರೆ ಮಿಕ್ಕಿದ್ದವರೆಲ್ಲರೂ ಕೂಡ ಗೊತ್ತಾಗಿದ್ದು ಅವರು ಇಲ್ಲಿ ರಿಜಿಸ್ಟ್ರೇಷನ್ ಆಗೋರಿಗೂ ಕೂಡ ಕೆಲವೇ ಕೆಲವು ಜನರನ್ನು ಬಿಟ್ಟು ಮಿಕ್ಕಿದ್ದ ಯಾರ ಮುಖನೂ ಕೂಡ ನಾವು ನೋಡಿರಲಿಲ್ಲ, ಯಾರು ಬರ್ತಾರೆ ಅಂತ ಕೂಡ ಗೊತ್ತಿರಲಿಲ್ಲ. ಅರ್ಥಾತ್ ಅವರೆಲ್ಲರೂ ಕೂಡ ಸತ್ಯಸಾಯಿ ಸೇವಾ ಸಂಸ್ಥೆಗೆ ಹೊಸಬರು. ಹಾಗೆ ಬಹಳಷ್ಟು ಜನರಿಗೆ ಸತ್ಯಸಾಯಿ ಬಾಬಾರವರ ಸಂಪರ್ಕನೂ ಕೂಡ ಇಲ್ಲ, ಅವರ ಬಗ್ಗೆ ಯಾವ ಮಾಹಿತಿನೂ ಕೂಡ ಇಲ್ಲದೆ ಇರುವಂತಹ ವೃತ್ತಿನಲ್ಲಿ ಪರಿಣಿತಿ ಹೊಂದಿದಂತ ಅರ್ಚಕರಿದ್ರು. ನಮಗೆ ಆದಂತ ಕಠಿಣವಾದ ಒಂದು ಪರಿಶ್ರಮ ಅನುಭವ ಅಂತಂದ್ರೆ ಅಲ್ಲಿ ಭಗವಾನರ ಸಮ್ಮುಖದಲ್ಲಿ ಆದಷ್ಟು ಸುಲಭವಾಗಿ ಆಗೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದ್ರೆ ಅಲ್ಲಿ 2 ಹಿಂದಿಂದನೇ ನಮಗೆ ಅವರ ಸಂಪರ್ಕ ಬೆಳೆದಿತ್ತು, ಇಲ್ಲಿ ಸಂಪರ್ಕ ಪ್ರಾರಂಭ ಆಗಿದ್ದೆ ಹಿಂದಿನ ದಿವಸದಿಂದ. ಅವರೆಲ್ಲರಿಗೂ ಕೂಡ ಇದು ಹೊಸ್ತು. ಎರಡನೇದಾಗಿ ಈ ಪ್ರಾಂತ್ಯದಲ್ಲಿ ಮಲೆನಾಡು ಪ್ರಾಂತ್ಯದಲ್ಲಿ ಶೃಂಗೇರಿಯ ವಿದ್ಯಾಪೀಠದಿಂದ ಬಂದಿರುವಂತ ಎಲ್ಲ ಋತ್ವಿಕರನ್ನು ಕೂಡ ಅವರದ್ದೇ ಆದಂತಹ ಒಂದು ಶಿಸ್ತು ಮತ್ತೆ ಕ್ರಮ ಇದೆ. ಅವರೆಲ್ಲರನ್ನೂ ಕೂಡ ಶೃಂಗೇರಿಯ ಜಗದ್ಗುರುಗಳನ್ನ ಶಾರದಾ ಮಾತೆಯ ಸನ್ನಿಧಿಯಲ್ಲಿ ಪಾಠವನ್ನು ಕಲಿತು ಬಂದಿರುವಂತವರು. ಅಲ್ಲಿಯ ಶಿಸ್ತು ಯಾವ ರೀತಿಯಾಗಿದೆ, ಈ ಮಡಿ ಮೈಲಿಗೆ ಹಾಗೆ ಮಲೆನಾಡಲ್ಲಿ ಇರುವಂತ ಸಾಂಪ್ರದಾಯಗಳು ಇದೆಲ್ಲದನ್ನು ಕೂಡ ಅವರಿಗೆ ಹಾಸುಹೊಕ್ಕಾಗಿ ಹೋಗಿದೆ. ಅದನ್ನ ನಮ್ಮ ಸತ್ಯಸಾಯಿ ಸೇವಾ ಸಂಸ್ಥೆಯ ವ್ಯಾಪ್ತಿಯ ಒಳಗಡೆ ಅದನ್ನು ಅಳವಡಿಸಿಕೊಳ್ಳೋದು ನಮಗೆ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದ್ರೆ ನಮ್ಮಲ್ಲಿ ಭಗವಂತ ಸಮ್ಮುಖದಲ್ಲಿ ಮಾಡಿದಾಗ ನಾವೆಲ್ಲರೂ ಬಹಳಷ್ಟು ಜನ ಪ್ಯಾಂಟು ಮತ್ತು ಶರ್ಟ್ ಅನ್ನು ಹಾಕೊಂಡು ನಮ್ಮ ನಮ್ಮ ಸೇವೆಯನ್ನು ನಿರ್ವಹಣೆ ಮಾಡ್ತಾ ಇದ್ವಿ. ಆದರೆ ಶೃಂಗೇರಿಯಲ್ಲಿ ಇರತಕ್ಕಂಥ ಶಿಸ್ತು ಅದರದ್ದೇ ಆದಂತಹ ಒಂದು ಕ್ರಮ ಇದೆ. ಅವರ ಕ್ರಮಕ್ಕೆ ಅಡಚಣೆ ಬರದೇ ಇರೋ ರೀತಿಯಲ್ಲಿ ಸತ್ಯಸಾಯಿ ಸೇವಾ ಸಂಸ್ಥೆಯ ಸಂಸ್ಕೃತಿನೂ ಕೂಡ ಅದ್ರ ಜೊತೆ ಮೈಗೂಡಿಸಿಕೊಳ್ತಾ ಅವರಲ್ಲಿ ಅದನ್ನ ಅರ್ಥ ಆಗ ರೀತಿಯಲ್ಲಿ ಅವರನ್ನು ನಮ್ಮ ಜೊತೆ ಕರ್ಕೊಂಡು ಹೋಗಬೇಕಾದ್ರೆ ಬಹಳ ಕಠಿಣವಾದಂತಹ ಪರಿಶ್ರಮದ ಹಾದಿ ನಮ್ಮ ಮುಂದಿತ್ತು. ಸ್ವಾಮಿ ನಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಒಂದು ರೀತಿಯ ಆಸಿಡ್ ಟೆಸ್ಟ್ ನೇ ಸ್ವಾಮಿ ಕೊಡ್ತಾ ಇದ್ರು. ಇದು ನಾವೆಲ್ಲರೂ ಕೂಡ ನಾವು ಬಹಳ ಸೀನಿಯರ್ ಮೋಸ್ಟ್ ಡಿವೋಟೀಸ್ ಅಂತ ಹೇಳ್ಕೊಳ್ತೀವಲ್ಲ, ಅದಕ್ಕೆ ಒಂದೊಡ್ಡು ಸವಾಲ್ ತರನೇ ಕಾಣಿಸ್ತಾ ಇತ್ತು. ಒಂದು ಕಡೆ ಸ್ವಾಮಿಯ ಶಿಸ್ತನ್ನ ಪಾಲನೆ ಮಾಡಬೇಕು, ಈ ಆಧ್ಯಾತ್ಮಿಕ ಕಾರ್ಯಚಟುವಟಿಕೆನಲ್ಲಿ ಆಧ್ಯಾತ್ಮಿಕ ಶಿಸ್ತುನು ಕೂಡ ಅಷ್ಟೇ ಮುಖ್ಯ. ಭಕ್ತಿ ಬರಲೇಬೇಕು, ಆದರೆ ಶಿಸ್ತುನು ಕೂಡ ಅದು ಅಷ್ಟೇ ಪ್ರಾಮುಖ್ಯವಾಗಿದೆ. ಆದರೆ ಈ ಶಿಸ್ತಿನ ವಿಚಾರಕ್ಕೆ ಬಂದಾಗ ನಾವು ನಮ್ಮ ಸಂಸ್ಥೆಯಲ್ಲಿ ನೋಡುವಂತಹ ಶಿಸ್ತಿಗೂ ಈ ಹೊಸದಾಗಿ ಬಂದಿರುವಂತಹ ಋತ್ವಿಕರ ಶಿಸ್ತಿಗೂ ಬಹಳಷ್ಟು ಅಜಗಜಾಂತ ವ್ಯತ್ಯಾಸ ಬರುತ್ತೆ. ನಮ್ಮ ಸಂಸ್ಕೃತಿಗೂ ಅವರ ಸಂಸ್ಕೃತಿಗೂ ಬಹುಮುಖ್ಯವಾದಂತಹ ಒಂದು ಬದಲಾವಣೆ ಇದೆ. ಅದನ್ನ ನಮ್ಮ ಶಿಸ್ತನ್ನ ಅವರಿಗೆ ಮಂದಟ್ಟು ಮಾಡಿಕೊಡುವಂತಹ ಕಠಿಣವಾದ ಪರಿಶ್ರಮ ಮೊದಲನೇ ದಿವಸದಿಂದ ಪ್ರಾರಂಭ ಆಯಿತು. ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ಋತ್ವೀಕರನ್ನ ನಾವು ನೋಡುತ್ತೇವೆ ಅನ್ನೋದರಿಂದ ಹಿಡಿದು ಸತ್ಯಸಾಯಿ ಬಾಬಾರವರು ಋತ್ವೀಕರಿಗೆ ಎಷ್ಟು ಅತಿ ಮುಖ್ಯವಾದಂತಹ ಪ್ರಾಮುಖ್ಯವನ್ನ ಕೊಡ್ತಾರೆ, ಹಾಗೆ ಅವರೆಲ್ಲರೂ ಕೂಡ ಸತ್ಯಸಾಯಿ ಬಾಬಾರವರ ಅತಿಥಿಗಳಾಗಿ ಬಂದಿರ್ತಾರೆ ಎನ್ನುವಂತ ಗಮನ ನಮಗೆ ಹೆಚ್ಚಾಗಿ ಇತ್ತು. ಹಾಗೆ ಅದನ್ನ ಪಾಲನೆಯನ್ನು ಕೂಡ ಮಾಡಬೇಕಾಗಿತ್ತು. ಸತ್ಯಸಾಯಿ ಬಾಬಾರವರ ಅತಿಥಿಗಳನ್ನು ಯಾವ ರೀತಿಯಾಗಿ ನೋಡಿಕೊಳ್ತಾರೋ ಅದೇ ರೀತಿಯ ಕ್ರಮದಲ್ಲಿ ನಾವು ಅವರೆಲ್ಲರನ್ನೂ ಕೂಡ ನೋಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ನಮಗೂ ಮತ್ತೆ ಅವರಿಗೂ ಈ ಒಂದು ಹೊಂದಾಣಿಕೆ ಸ್ವಲ್ಪ ಕಷ್ಟ ಆಯಿತು ನಮಗೆ. ಅವರ ಶಿಸ್ತಿಗೂ ನಮ್ಮ ಶಿಸ್ತಿಗೂ ಅತ್ಯಂತ ಕಠಿಣವಾದಂತಹ ದಾರಿಯಾಗಿತ್ತು. ನಾವು ಪದೇ ಪದೇ ನಮ್ಮ ಶಿಸ್ತಿನ ಬಗ್ಗೆ ಹೇಳ್ತಾ ಇದ್ರು ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ಈ ಶಿಸ್ತಿಗೂ ನಮ್ಮ ಶಿಸ್ತಿಗೂ ಬಹಳ ಅಡ್ಡ ಬರ್ತಾ ಇದೆ. ಇದು ನಾವು ಬಂದಿರುವಂತದ್ದು ಈ ಋತ್ವೀಕ ವೃತ್ತಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಚಟುವಟಿಕೆಯಲ್ಲಿ ನಾವು ತೊಡಸ್ಕೊಳ್ಬೇಕು, ಮಿಕ್ಕಿದ್ದಲ್ಲಿ ಯಾಕೆ ಇಷ್ಟೊಂದು ರಿಸ್ಟ್ರಿಕ್ಷನ್ ಹಾಕ್ತಾರೆ ಇವರು ಅನ್ನೋಂತ ಭಾವನೆ ಅವರಲ್ಲಿ ಕಾಣಿಸ್ತಾ ಇತ್ತು. ಆದರೆ ಅವರಿಗೆ ನಾವು ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ವಿ. ಅವರು ಹೋಗುವಂತಹ ಜಾಗ ಇರಲಿ ಅಥವಾ ಅವರು ಓಡಾಡುವಂತಹ ಜಾಗ ಇರಲಿ ಅವರು ಉಳಿದುಕೊಂಡಂತಹ ಜಾಗ ಇರಲಿ ಇದೆಲ್ಲದನ್ನು ಕೂಡ ಕ್ಯಾಮರಾ ಕಣ್ಣಿಗೆ ನೇರವಾಗಿ ಕಾಣಿಸ್ತಾ ಇದ್ದಂತಹ ಜಾಗಗಳು. ನಮ್ಮಲ್ಲೆಲ್ಲರನ್ನೂ ಕೂಡ ಕ್ಯಾಮರಾ ಎದುರುಗಡೆ ಬರುವಂತಹ ಅವಶ್ಯಕತೆನೂ ಇಲ್ಲ, ನಮ್ಮ ರೋಲನ್ನು ಕೂಡ ಅದಲ್ಲ. ಆದರೆ ಯಾರು ಕ್ಯಾಮರಾ ಮುಂದೆ ಬರ್ತಿದ್ದಾರೋ ಅವರು ಮಾಡಬೇಕಾದಂತಹ ದೈನಂದಿನ ಚಟುವಟಿಕೆ ಹತ್ತಿರದ್ರ ಮಹಾಯಜ್ಞಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅಡಚಣೆ ಬರದೇ ಇರೋ ರೀತಿಯಲ್ಲಿ ಅವರನ್ನು ನೋಡಬೇಕಾದಂತಹ ಜವಾಬ್ದಾರಿ ಈ ಋತ್ವಿಕ್ ಮ್ಯಾನೇಜ್ಮೆಂಟ್ ಟೀಮಿಗೆ ಸಂಬಂಧಪಟ್ಟಿತ್ತು. ಅವರಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆ 2006 ಹತ್ತಿರದ್ರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಕೊಟ್ಟಿದ್ವು ಅದೇ ರೀತಿಯಾಗಿ ಶೃಂಗೇರಿಯ ಶಂಕರಮಠ ಭದ್ರಾವತಿಯಲ್ಲಿರತಕ್ಕಂಥ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ವಿ. ಅಲ್ಲಿ ನಮ್ಮ ಕೆಲವೇ ಕೆಲವು ವಾರ್ಡ್ ವ್ಯಾಲಂಟಿಯರ್ಸ್ ಅನ್ನು ಬಿಟ್ಟು ಇನ್ಯಾರಿಗೂ ಕೂಡ ಆ ಸ್ಥಳಕ್ಕೆ ಅವಕಾಶ ಇರಲಿಲ್ಲ. ಇದು ಸಂಪೂರ್ಣವಾಗಿ ಅವರ ಮಡಿಗೆ ಸಂಬಂಧಪಟ್ಟ ಹಾಗೆ ದಿನನಿತ್ಯದ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ವಿ. ಒಂದು ಮಲ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಸ್ನಾನಕ್ಕೆ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಊಟಕ್ಕೆ ಸಂಬಂಧಪಟ್ಟಿದ್ದಿರಬಹುದು ಇದೆಲ್ಲದನ್ನು ಕೂಡ ಅವರು ಯಾವ ರೀತಿಯಾಗಿ ಅಪೇಕ್ಷೆಯನ್ನು ಪಟ್ಟಿದ್ರೋ ಹಾಗೆ ದಿನನಿತ್ಯದ ಅವರ ಕಾರ್ಯಚಟುವಟಿಕೆಗಳಲ್ಲಿ ಅವರ ದಿನನಿತ್ಯ ಕ್ರಮಗಳಲ್ಲಿ ಯಾವ ರೀತಿಯಾಗಿ ಅವರು ಅನುಸರಣೆಯನ್ನು ಮಾಡ್ತಾರೋ ಅದಕ್ಕೆ ಚಾಚೂ ತಪ್ಪದ ರೀತಿಯಲ್ಲಿ ನಾವು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಪ್ರತಿನಿತ್ಯನೂ ಕೂಡ ಸಂಜೆ ನಾವು ಅವರಿಗೆ ಒಂದು ಫೀಡ್ಬ್ಯಾಕ್ ಫಾರ್ಮ್ ಅನ್ನು ಕೊಡ್ತಾ ಇದ್ವಿ. ಈ ಫೀಡ್ಬ್ಯಾಕ್ ಮೊದಲನೇ ದಿವಸ ಅವರಿಗೆ ಇಂಟ್ರಡಕ್ಷನ್ ಎಲ್ಲ ಕೊಟ್ಟೆ ಅಲ್ಲ, ಅದ ನಂತರ ಫೀಡ್ಬ್ಯಾಕ್ ಅನ್ನ ಫಾರ್ಮ್ ಅನ್ನು ಕೊಟ್ವಿ. ಆ ಫೀಡ್ಬ್ಯಾಕ್ ಫಾರ್ಮ್ನಲ್ಲಿ ನಾವು ಹೇಳಿದ್ದು ಇಷ್ಟನೇ, ಇಲ್ಲಿ ಯಾವುದು ಚೆನ್ನಾಗಿ ಆಗಿದೆ ಅದರ ಬಗ್ಗೆ ಏನು ಬರೀಬೇಡಿ, ನಿಮಗೆ ಯಾವುದು ಇಷ್ಟ ಆಗಿಲ್ಲ ಯಾವುದು ಕೊರತೆ ಅಂತ ಕಾಣಿಸ್ತಾ ಇದೆ ಆ ಕೊರತೆ ಅಥವಾ ನ್ಯೂನತೆ ಅದು ಯಾವುದೇ ವಿಭಾಗಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಅದಷ್ಟು ನೀವು ಬರೆದುಕೊಡಿ ಅಂತ ಹೇಳಿದಾಗ ಬಹಳಷ್ಟು ವಿಷಯಗಳನ್ನ ಮುಕ್ತವಾಗಿ ಅವರು ಬರೆದಿಟ್ರು. ಬಹುಶಃ ನಾವು ಈ ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಹಿಡಿದೆ ಹೋಗಿದ್ರೆ ಅವರು ಸಂಕೋಚ ಪಟ್ಕೊಳ್ತಾ ಇದ್ರು, ಏನೋ ಕಷ್ಟಪಟ್ಟು ಮಾಡಿದರೆ ಇರ್ಲಿ ಪರವಾಗಿಲ್ಲ ಅಂದ್ಕೊಳ್ತಿದ್ರು. ಆದ್ರೆ ಫೀಡ್ಬ್ಯಾಕ್ ಫಾರ್ಮ್ ಕೊಟ್ಟಿದ್ರಿಂದ ಏನಾಯ್ತು ಅಂದ್ರೆ ಅವರ ಮನಸ್ಸಿನ ಒಳಗಡೆ ಇರತಕ್ಕಂತ ಆ ಕೊರತೆ ಅಥವಾ ಲೋಪದೋಷ ಏನಿದೆ ಪ್ರತಿ ದಿವಸನೂ ಕೂಡ ಹೊರಗಡೆ ಬರ್ತಾ ಇತ್ತು. ಅವರು ಆ ಫೀಡ್ಬ್ಯಾಕ್ ಫಾರ್ಮ್ ಅನ್ನು ಕೊಟ್ಟ ದಿವಸನೇ ಅದೆಲ್ಲದನ್ನು ಕೂಡ ಶೇಖರಣೆ ಮಾಡಿ ಅದನ್ನ ಇನ್ನೊಂದು ನಾವು ಲೆಡ್ಜರ್ನಲ್ಲಿ ಬರ್ಕೊಂಡು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಅದನ್ನು ತಲುಪಿಸ್ತಾ ಇದ್ವಿ. ಅದನ್ನ ಮಾರನೇ ದಿವಸ ಸುಮಾರು ಮಧ್ಯಾಹ್ನದ ಒಳಗಡೆ ಆ ಫೀಡ್ಬ್ಯಾಕ್ ಫಾರ್ಮ್ ನಲ್ಲಿ ಕಂಡಂತ ರಿಮಾರ್ಕ್ಸ್ ಏನಿದೆ ಅದಷ್ಟನ್ನು ಕೂಡ ಫುಲ್ಫಿಲ್ ಮಾಡ್ತಾ ಇದ್ವಿ. ಅದು ಊಟ ತಿಂಡಿ ವಿಷಯದಲ್ಲೂ ಕಂಡು ಬಂದಿತ್ತು. ಭದ್ರಾವತಿನಲ್ಲಿ ಬಹಳಷ್ಟು ಸೊಳ್ಳೆ ಕಾಟ ಜಾಸ್ತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯ ಹರಸಾಹಸವನ್ನೇ ಮಾಡಿದ್ವಿ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಅದನ್ನ ಕಡಿಮೆ ಮಾಡೋದಕ್ಕೆ. ಹಾಗೆ ಪ್ರತಿನಿತ್ಯನೂ ಕೂಡ ಡಾಕ್ಟರ್ ಬರ್ತಾ ಇದ್ರು, ಕೆಲವು ಋತುವಿಕರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು, ನರ್ಸಿಂಗ್ ಹೋಮಿಗೆ ಅಡ್ಮಿಟ್ ಮಾಡಬೇಕಾಗಿತ್ತು. ಅವರು ಯಾವುದೇ ಮೆಡಿಕಲ್ ವ್ಯವಸ್ಥೆಯ ಬಗ್ಗೆ ಕೇಳಿದ್ರು ಕೂಡ ತತ್ಕ್ಷಣದಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಹಾಗೆ ಪ್ರತಿನಿತ್ಯ ಅವರ ದಿನದ ಪ್ರಾತರ ಸಂಧ್ಯಾ ಇರಬಹುದು, ಮಾಧ್ಯಾಹ್ನಿಕ ಸಂಧ್ಯಾ ಇರಬಹುದು, ಅಥವಾ ಸಾಯಂ ಸಂಧ್ಯಾ ವಂದನೆ ಇರಬಹುದು, ಇವರ ಋತ್ವೀಕರ ಇಂತ ದಿನನಿತ್ಯದ ಚಟುವಟಿಕೆಗಳಿಗೆ ಅನುಗುಣವಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಶಿಸ್ತು ಕ್ರಮದಲ್ಲೇ ಎಲ್ಲದನ್ನು ಕೂಡ ತೆಗೆದುಕೊಂಡು ಹೋದ್ವಿ. ಅವರನ್ನ ಬಸ್ಗಳಲ್ಲಿ ಕರೆದುಕೊಂಡು ಬರ್ತಾ ಇದ್ವಿ. ಸುಮಾರು ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ವ್ಯವಸ್ಥೆ ಇತ್ತು. ಪ್ರತಿಯೊಬ್ಬರನ್ನು ಕೂಡ ಕ್ರಮೇಣ ಬರ್ತಾ ನಮ್ಮ ಪದ್ಧತಿ ಅವರಿಗೊಂದು ವಿಶೇಷವಾಗಿ ಅನಿಸ್ಲಿಲ್ಲ. ಶೃಂಗೇರಿ ಸಂಸ್ಥಾನದಿಂದ ಬಂದಿದ್ರು ಕೂಡ ಅಲ್ಲಿ ವಿದ್ಯೆಗೆ ಹೇಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು, ಸತ್ಯಸಾಯಿ ಸೇವಾ ಸಂಸ್ಥೆನಲ್ಲಿ ನಮ್ಮ ಈ ವಿದ್ಯೆಯ ಜೊತೆಗೆ ಸೇವೆಗೂ ಕೂಡ ಇಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರ ಮನಸ್ಸು ಪರಿವರ್ತನೆ ಆಗೋದಕ್ಕೆ ಪ್ರಾರಂಭವಾಗಿ ನಮ್ಮ ಸಂಸ್ಥೆಗೆ ಬೇಕಾದಂತಹ ಶಿಸ್ತು ಮತ್ತು ನಿಯಮವನ್ನ ತಾನೇ ತಾನಾಗಿ ಪಾಲನೆ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಅತಿ ಹೆಚ್ಚಾಗಿ ಹೊರಗಡೆ ಹೋಗೋದಿರಲಿ, ಇಂಥ ಎಲ್ಲ ಚಟುವಟಿಕೆಗಳನ್ನು ಕೂಡ ಅವರು ಕಡಿಮೆ ಮಾಡ್ಕೊಳ್ತಾ ಬಂದರು. ಅವರನ್ನ ಕರೆದುಕೊಂಡು ಹೋಗಿ ಯಾಗಶಾಲೆಗೆ ತಂದುಬಿಟ್ಟು ಯಾಗಶಾಲೆಯಲ್ಲಿ ಮಾಡಬೇಕಾದಂತ ಅವರ ಕೆಲಸಗಳು ಮುಗಿದ ನಂತರ ಮತ್ತೆ ನೇರವಾಗಿ ಯಾಗಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ದಿದ್ದು. ಅವರ ಮಡಿಗೆ ಅಥವಾ ಅವರಿಗೆ ಸ್ವಲ್ಪನೂ ಕೂಡ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವರು ಓಡಾಡುವಂತಹ ಬಸ್ನಲ್ಲಿ ಬೇರೆ ಯಾರೂ ಕೂಡ ಇರ್ತಾ ಇರಲಿಲ್ಲ. ಡ್ರೈವರ್ ಒಬ್ಬನ್ನ ಬಿಟ್ರೆ ಅವರನ್ನು ಕೂಡ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಅವರು ಓಡಾಡುವಂತಹ ಜಾಗದಲ್ಲಿ ಪಂಚೆಯನ್ನು ಉಟ್ಕೊಂಡಿರುವಂತಹ ವ್ಯಕ್ತಿಗಳ ಬಗ್ಗೆನೇ ಅವರು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ರು. ಇಷ್ಟು ವಿಶೇಷವಾಗಿ ನಾವು ಅವರು ಅಕಾಮಡೇಷನ್ ಸೆಂಟರ್ ಅಲ್ಲಿ ಮಾಡಿದ್ವಿ. ಇಂಥ ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಪ್ರತಿನಿತ್ಯನೂ ಕೊಡ್ತಾ ಕೊನೆಗೆ ಸುಮಾರು 7ನೇ ದಿವಸದ ಸಂದರ್ಭದಲ್ಲಿ ಬಹಳಷ್ಟು ಜನ ಹೇಳಿದ್ರು, ಕೆಲವರು ಫೀಡ್ಬ್ಯಾಕ್ ಫಾರ್ಮ್ ಅನ್ನೇ ತೆಗೆದುಕೊಳ್ಳಲಿಲ್ಲ, ಹಾಗೆ ಬಿಟ್ಟೋದ್ರು. ಇನ್ ಕೆಲವರು ಹೇಳಿದ್ರು, ಹೇಳೋದಕ್ಕೆ ಮತ್ತೆ ಬರೆಯೋದಕ್ಕೆ ಏನೂ ಇಲ್ಲ, ಏನು ಅಂತ ಬರೆಯೋಣ, ನಮಗೆ ಫೀಡ್ಬ್ಯಾಕ್ ಫಾರ್ಮ್ ಬೇಕಾಗಿಲ್ಲ, ಇಷ್ಟೊಂದು ಫೆಸಿಲಿಟೀಸ್ ಅನ್ನ ಕೊಟ್ಟಿದ್ದೀರಾ, ಮತ್ತೆ ಹೆಜ್ಜೆಗೂ ನಮ್ಮ ನೋಡ್ಕೊಳ್ತಾ ಇದ್ದೀರಾ, ನಾವು ತುಂಬಾ ಸಂತೋಷ ಆಗಿದೆ, ನಾವು ಬಹಳ ಆಭಾರಿ ಆಗಿದ್ದೇವೆ, ನಮ್ಗೆ ಈ ಫಾರ್ಮಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಹಾಗೆ ಪ್ರಧಾನ ಅರ್ಚಕರನ್ನು ಕೂಡ ಒಂದೆರಡು ಬಾರಿ ಹೇಳಿದ್ರು, ಸತ್ಯಸಾಯಿ ಸೇವಾ ಸಂಸ್ಥೆನಲ್ಲಿ ಬಹಳ ಶಿಸ್ತಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ನಾವೆಲ್ಲರೂ ಕೂಡ ಶಿಸ್ತಿನಿಂದ ಸಂಯಮದಿಂದ ಅವರ ಜೊತೆ ಕೈ ಜೋಡಿಸಬೇಕು ಅಂತ ಪ್ರಾರಂಭದಲ್ಲೂ ಕೂಡ ಹೇಳಿದ್ರು, ಮತ್ತೆ ಮಧ್ಯದಲ್ಲೂ ಕೂಡ ಹೇಳಿದ್ರು. ಹಾಗೆ ಜೊತೆನಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು, ಇಲ್ಲಿ ಬರುವಂತಹ ಸೇವಾದಳದ ಕಾರ್ಯಕರ್ತರು ಅವರವರ ವೈಯಕ್ತಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವಂತವರು, ಹಾಗೆ ಈ ಸಮಾಜದಲ್ಲಿ ಅತ್ಯಂತ ಉನ್ನತವಾದ ಹುದ್ದೆಯಲ್ಲಿರುವಂತವರು, ಹಾಗೆ ಶ್ರೇಷ್ಠ ಗಣ್ಯ ವ್ಯಕ್ತಿಗಳಾಗಿದ್ದಾರೆ, ಸಾಕಷ್ಟು ಓದಿದಂತವರಾಗಿದ್ದಾರೆ. ಆದರೆ ಅವರೆಲ್ಲರನ್ನು ಕೂಡ ಒಂದೇ ಒಂದು ಗುರಿ ಏನಂತಂದ್ರೆ ಸೇವಾದಳದಲ್ಲಿ ತಮ್ಮಂತ ತೊಡಗಿಸಿಕೊಂಡಿದ್ದಾರೆ. ಅವರು ಯಾರನ್ನು ಕೂಡ ವೃತ್ತಿ ಅಂತ ಬಂದಿಲ್ಲ, ಸೇವೆ ಅಂತ ಬಂದಿದ್ದಾರೆ. ನಾವು ಈ ಅರ್ಚಕ ವೃತ್ತಿಯಲ್ಲಿ ಇದ್ದು ಇಲ್ಲಿ ಅತಿರುದ್ರ ಮಹಾಯಜ್ಞಕ್ಕೆ ಬಂದಿರುವಂತಹ ನಮಗೆ ಯಾರಿಗೂ ಕೂಡ ಇವರು ಸೇವೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ನಮಗೆ. ಅವರನ್ನೆಲ್ಲರನ್ನು ಕೂಡ ನಾವು ಗೌರವವಾಗಿ ಕಾಣಬೇಕು, ಅತ್ಯಂತ ಪ್ರೀತಿಯಿಂದ ಕಾಣಬೇಕು ಎಂಬುದಾಗಿ ಪ್ರಧಾನ ಅರ್ಚಕರು ಹೇಳಿದರು. ಅದೇ ಪ್ರಕಾರವಾಗಿ ಎಲ್ಲ ಋತ್ವೀಕರನ್ನು ಕೂಡ ನಮ್ಮ ಜೊತೆನಲ್ಲಿ ಅತ್ಯಂತ ಪ್ರೀತಿಯಿಂದ ಸತ್ಯಸಾಯಿ ಬಾಬಾರವರ ಪವಾಡಗಳನ್ನು ಕೇಳ್ತಾ, ಹಾಗೆ ಸತ್ಯಸಾಯಿ ಸೇವಾ ಸಂಸ್ಥೆ ಯಾವ ರೀತಿಯಾಗಿ ನಡೀತಿದೆ ಅಂತ ತಿಳ್ಕೊಳ್ತಾ, ಹಾಗೆ ವೈದ್ಯಕೀಯ ಉಚಿತ ವ್ಯವಸ್ಥೆ ಪುಟ್ಟಪರ್ತಿನಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಇರುವಂತಹ ವ್ಯವಸ್ಥೆಗಳನ್ನು ತಿಳ್ಕೊಳ್ತಾ, ಜೊತೆನಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಅತಿರುತ ಮಹಾಯಜ್ಞ ಯಾವ ರೀತಿಯಾಗಿ ಪ್ರಾರಂಭ ಆಯಿತು, ಸತ್ಯಸಾಯಿ ಬಾಬಾರವರು ಇದಕ್ಕೆ ಹೇಗೆ ಅನುಗ್ರಹವನ್ನು ಮಾಡಿದ್ರು ಮತ್ತೆ ಇಷ್ಟು ಬೃಹದಾಕಾರವಾಗಿ ನಡೀತಾ ಇರತಕ್ಕಂತ ಕಾರ್ಯಕ್ರಮದಲ್ಲಿ ಹಣಕಾಸಿನ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ ಇದ್ರ ಬಗ್ಗೆ ಬಹಳ ವಿವರವಾಗಿ ತಿಳಿದುಕೊಂಡ್ರು. ಅವರಿಗೆ ನಾವು ಹೇಳಿದಂತ ಮಾಹಿತಿಯನ್ನು ಕೇಳಿದ ನಂತರ ಬಹಳ ಆಶ್ಚರ್ಯ ಆಯಿತು. ಎಲ್ಲೂ ಕೂಡ ಇದಕ್ಕೋಸ್ಕರ ಅತಿರುದ್ರ ಮಹಾಯಜ್ಞಕ್ಕೆ ದುಡ್ಡಿನ ಸಹಾಯವನ್ನ ಮಾಡಿ ಎಂಬುದಾಗಿ ಕೇಳುವಂತ ಎಲ್ಲೂ ಆ ಒಂದು ಕೋರಿಕೆ ಮತ್ತೆ ಬೇಡಿಕೆ ಎರಡೂ ಇಲ್ಲದ್ದು ಕೇಳಿಸಿಕೊಂಡಾಗ ಮತ್ತೆ ನೋಡಿದಾಗ ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಈ ರೀತಿನೂ ಕೂಡ ಕಾರ್ಯ ನಡೆಯುತ್ತಾ ಅನ್ನೋದು ಅವರಿಗೆ ಗೊತ್ತಾದ ನಂತರ ಅವರ ಮನಸ್ಸಿನಲ್ಲಿ ಸಾಕಷ್ಟು ಪರಿವರ್ತನೆ ಆಯಿತು. ಈಗ ಅವರೆಲ್ಲರೂ ಕೂಡ ನಮ್ಮ ಜೊತೆ ಅತ್ಯಂತ ಪ್ರೀತಿಯಿಂದ ಸ್ನೇಹದಿಂದ ನಾವು ಮಾಡ್ತಾ ಇರುವಂತಹ ಸೇವೆ ಅನ್ನೋದು ಅವರಿಗೆ ಅರ್ಥ ಆಗಿ ನಮ್ಮ ಜೊತೆ ಬೆರೆತು ಅವರು ಮಾಡುವಂತಹ ಕೈಂಕರ್ಯವನ್ನ ಮಂತ್ರ ಪಠಣವನ್ನ ಅದರ ಜೊತೆ ಈ ಸೇವಾದಳದ ಕಾರ್ಯಕರ್ತರ ಆ ನೆಡೆ ಮತ್ತೆ ನುಡಿ ಇವುಗಳೆಲ್ಲದನ್ನೂ ಕೂಡ ಒಂದು ರೀತಿ ಸಮ್ಮಿಳನವಾಗಿ ಶೃಂಗೇರಿ ಮಠದಲ್ಲಿ ಕಲಿತಂತ ವಿದ್ಯೆ ಹಾಗೆ ಸತ್ಯಸಾಯಿ ಸೇವಾ ಸಂಸ್ಥೆಯಲ್ಲಿ ಮಾಡುವುದಕ್ಕೆ ಬಂದಿರುವಂತಹ ಅತಿರುದ್ರ ಮಹಾಯಜ್ಞದಲ್ಲಿ ಈ ಒಂದು ಶಿಸ್ತು ಇವೆರಡನ್ನು ಕೂಡ ಜೊತೆ ಜೊತೆಯಾಗಿ ಮೈಗೂಡಿಸಿಕೊಳ್ಳುವಂತಹ ಅವಕಾಶ ಸಿಕ್ತು ಎಂಬುದಾಗಿ ಹೇಳ್ತಾ ಸತ್ಯಸಾಯಿ ಬಾಬಾರವರಿಗೆ ಅವರೆಲ್ಲರನ್ನೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಅವರೆಲ್ಲರೂ ಕೂಡ ನಮ್ಮನ್ನ ಸಾಯಿರಾಮ್ ಅಂತಾನೆ ಹೇಳಿ ಕರೀತಾ ಇದ್ದಾರೆ. ಅವರನ್ನು ಕೂಡ ನಮ್ಮ ಹಾಗೇನೆ ನಮ್ಮ ಜೀವನದಲ್ಲಿ ಸಿಕ್ಕಂತ ಇದೊಂದು ಭಾಗ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದರ ಭಾಗ್ಯ ಅಂತ ಹೇಳಿದಾಗ ಒಂದು ಮಾತು ನೆನಪಾಗುತ್ತೆ. 2016 ನಮ್ಮ 11 ಜನರಿಗೂ ಕೂಡ ಸತ್ಯಸಾಯಿ ಬಾಬಾರವರು ಪುಟಪರ್ತಿಯಲ್ಲಿ ಇಂಟರ್ವ್ಯೂ ಕೊಟ್ಟಂತಹ ಸಂದರ್ಭದಲ್ಲಿ ನಾನು ಸ್ವಾಮಿಯನ್ನ ಒಂದು ಮಾತನ್ನ ಕೇಳಿದೆ. ಸ್ವಾಮಿ, ಈ ಜಾಗದಲ್ಲಿ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಇದು ನಮ್ಮ ಭಾಗ್ಯ ಅಂತ ಹೇಳಿದಾಗ ಸ್ವಾಮಿ ಹೇಳಿದರು, ಇದು ಬರೀ ಭಾಗ್ಯ ಅಲ್ಲ, ಜನ್ಮ ಜನ್ಮಾಂತರದ ಭಾಗ್ಯ. ಆ ಭಾಗ್ಯ ಇರೋದ್ರಿಂದ ನೀವು ಇಲ್ಲಿ ತನಕ ಬಂದಿದ್ದೀರಾ, ನಿಮ್ಮ ಕಾರೆಲ್ಲ ಕರೆದುಕೊಂಡು ಬಂದಿದ್ದು ಎಂಬುದಾಗಿ ಸ್ವಾಮಿ ಹೇಳಿದ್ರು. ಅದೇ ಮಾತನ್ನು ನಾನು ಈಗಲೂ ಕೂಡ ನೆನಪು ಮಾಡಿಕೊಳ್ತಾ ಇದ್ದೀನಿ. ನಾವಾಗ್ಲಿ ಅಥವಾ 130 ಜನ ಬಂದಿರುವಂತಹ ಋತ್ವಿಕರಾಗ್ಲಿ, ಇವರೆಲ್ಲರೂ ಕೂಡ ಸ್ವಾಮಿಯ ಆಯ್ಕೆಗೆ ಒಳಪಟ್ಟು ಬಂದಿರುವಂತವರು. ಸತ್ಯಸಾಯಿ ಸೇವಾ ಸಂಸ್ಥೆಯ ಯಾವ ವಿಷಯಗಳನ್ನು ಕೂಡ ಅವರಿಗೆ ಗೊತ್ತಿಲ್ಲದೆ ಹೋದ್ರೂ ಕೂಡ ಇಲ್ಲಿಂದ ಹೋಗಬೇಕಾದ್ರೆ ಸತ್ಯಸಾಯಿ ಸೇವಾ ಸಂಸ್ಥೆಯ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ತಿಳಿದುಕೊಳ್ತಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳೇನು, ಹೇಗೆ ನಡೆಯುತ್ತೆ, ಹೇಗೆ ಎಲ್ಲರೂ ಕೂಡ ಸಕ್ರಿಯವಾಗಿ ಎಲೆಮರಿಯ ಕಾರ್ಯ ಕಾಯಿ ಹಾಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಪರದೆಯ ಹಿಂದುಗಡೆ ಸೇವೆ ಮಾಡ್ತಾ ಇದ್ದಾರೆ, ಹಾಗಿದ್ದನ್ನು ಕೂಡ ಅವರು ಯಾರನ್ನೂ ಕೂಡ ಒಂದು ಹೆಸರಿಗೋಸ್ಕರ ಈ ಸೇವೆಯನ್ನು ಮಾಡ್ತಿಲ್ಲ ಎಂಬುದಾಗಿ ಗೊತ್ತಾದ ತಕ್ಷಣ ಅವರು ಅತ್ಯಂತ ಆ ಪ್ರೀತಿಯಿಂದ ನಮ್ಮನ್ನು ಕಾಣ್ತಾ ಇದ್ದಾರೆ. ಅವರು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದೇಶ, ಸತ್ಯಸಾಯಿ ಸೇವಾ ಸಂಸ್ಥೆ ಕೇವಲ ಸೇವೆ ಅಷ್ಟೇ ಅಲ್ಲ, ಸೇವೆಯ ಜೊತೆಗೆ ಈ ಒಂದು ಆಧ್ಯಾತ್ಮಿಕ ಶಿಸ್ತನ್ನು ಕೂಡ ಮೈಗೂಡಿಸಿಕೊಂಡು ಹೋಗ್ತಾ ಇದ್ದಾರೆ ಎಂಬ ಭಾವನೆಯಿಂದ ಅವರು ನಮ್ಮ ಜೊತೆ ಬೆರೆತು ಇಲ್ಲಿಂದ ಹೊರಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ನನಗೆ ಇದು ಎರಡನೇ ಅವಕಾಶ. ಅತಿರುದ್ರ ಸ್ವಾಮಿ ಅನುಗ್ರಹ ಮಾಡಿದಂತ ಮೂರು ಅತಿರುದ್ರಗಳಲ್ಲಿ ಇದು ಎರಡನೇ ಅತಿರುದ್ರ ನನಗೆ ಸಿಕ್ಕಿರುವಂತಹದ್ದು. ಇದು ಕೂಡ ನನ್ನ ಜನ್ಮ ಜನ್ಮಾಂತರದ ಭಾಗ್ಯನೇ. ಈ ಸುಮಾರು 12-13 ದಿವಸಗಳ ಕಾಲ ಇದರಲ್ಲಿ ತೊಡಗಿಸಿಕೊಂತ ಭಾಗ್ಯವನ್ನ ಅವಕಾಶವನ್ನ ಸ್ವಾಮಿ ಕರುಣಿಸಿದ್ದಾರೆ. ಹಾಗೆ ಇಲ್ಲಿ ಬಂದಂತ ಎಲ್ಲ 130 ಜನ ಋತ್ವೀಕರಿಗೂ ಕೂಡ ಅವರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ನಮ್ಮ ಶಕ್ತಿ ಮೀರಿ ನಮ್ಮ ತಂಡದ ಜೊತೆನಲ್ಲಿ ಈ ಸೇವಾ ಕಾರ್ಯದಲ್ಲಿ ನಮ್ಮನ್ನು ಸೇವಾ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ತಂಡದ ವತಿಯಿಂದ ನನ್ನ ಜೊತೆ ಇದಕ್ಕೆ ಸಹಕಾರ ಮಾಡಿಕೊಟ್ಟಂತ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಸೇವಾದಳದ ಕಾರ್ಯಕರ್ತರಿಗೆ ತುಂಬುರುದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹಾಗೆ ಈ 130 ಜನ ಋತ್ವೀಕರಿಗೆ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಅವರ ಅಕಾಮಡೇಷನ್ ಸೆಂಟರ್ನಲ್ಲಿ ಹಾಗೆ ಸಂಪೂರ್ಣವಾಗಿ ಋತ್ವಿಕ್ ಮ್ಯಾನೇಜ್ಮೆಂಟ್ ಟೀಮ್ ಜೊತೆನಲ್ಲಿ ಅವರ ಜೊತೆ ನಾವು ಸಹಕರಿಸಿದ್ದೇವೆ. ಅವರಿಗೆ ಹೇಳಿದ ಒಂದೇ ಒಂದು ಮಾತು ನಾವೇನಂತಂದ್ರೆ, ನಾವು ಇಲ್ಲಿ ನಿಮ್ಮನ್ನ ತೃಪ್ತಿಪಡಿಸುತ್ತೇವೆ, ಯಾಗಶಾಲೆಯ ಒಳಗಡೆ ನೀವು ನಮ್ಮನ್ನ ತೃಪ್ತಿಪಡಿಸಿ ಎಂಬುದಾಗಿ ನಾನು ಹೇಳಿದ್ದೆ. ಅದೇ ರೀತಿಯಾಗಿ ಅವರನ್ನ ತೃಪ್ತಿಪಡಿಸೋದಕ್ಕೆ ಶಕ್ತಿ ಮುರಿ ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹಾಗೆ ಬಂದಂತ 130 ಜನ ಋತ್ವೀಕರನ್ನು ಕೂಡ ಯಾಗಶಾಲೆಯ ಒಳಗೆ ನಮ್ಮನ್ನು ತೃಪ್ತಿಪಡಿಸೋದಕ್ಕೆ ಹಾಗೆ ಸತ್ಯಸಾಯಿ ಬಾಬಾರವರಿಗೆ ಇಷ್ಟವಾಗುವ ರೀತಿಯಲ್ಲಿ ಅವರನ್ನ ತೃಪ್ತಿಪಡಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದ್ದೇವೆ. ಈ ನಮ್ಮ ಇಬ್ಬರ ಪ್ರಯತ್ನ ಸ್ವಾಮಿಯ ಪ್ರೇರಣೆಯಿಂದ ಬಂದಿದ್ದು. ಈ ಅವಕಾಶಕ್ಕಾಗಿ ಸ್ವಾಮಿಯನ್ನ ತುಂಬಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಮೂಲಕ ನಮ್ಮ ಹಾಗೆ ಋತ್ವೀಕರ ಈ ಎರಡು ತಂಡ ಭಗವಾನರ ಮಡಿಲಿಗೆ ಈ ಅತಿರುದ್ರ ಮಹಾಯಜ್ಞವನ್ನ ಸಂಪೂರ್ಣವಾಗಿ ಸಮರ್ಪಣೆಯನ್ನು ಮಾಡ್ತಾ ಈ ಭಾಗ್ಯವನ್ನ ಕೊಟ್ಟಿದ್ದಕ್ಕಾಗಿ ನಮ್ಮ ತುಂಬಹೃದಯದ ಕೃತಜ್ಞತೆಗಳನ್ನ ಸ್ವಾಮಿಯ ಪಾದಪದ್ಮಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಓಂ ಶ್ರೀ ಸಾರಂ.
2: ಧನ್ಯವಾದಗಳು ಸರ್. ಸವಿಸ್ತಾರವಾಗಿ ನೀವು ಎಲ್ಲ ವಿಚಾರಗಳನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸಿಕೊಟ್ಟಿದ್ದೀರಾ. ನಮ್ಮ ರೇಡಿಯೋ ಸಾಯಿ ವತಿಯಿಂದ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸಾಯಿರಾಮ್.
3: ಸಾಯಿರಾಮ್.
4: ಹರ ಶಿವ ಶಂಕರ ಶಶಾಂಕ ಶೇಖರ.

0: ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಭಂ ಹರ ಭಂ ಭಂ ಭಂ ಬೋಲೋ.
1: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಾವು ಇಂದು ಕೇಳಲಿದ್ದೇವೆ ಶ್ರೀ ಸುರೇಶ್ ದತ್ತಾತ್ರೇಯ ಕಪೂರ್ ಇವರ ಸಂದರ್ಶನದ ಧ್ವನಿ ಮುದ್ರಿಕೆಯನ್ನು. ಶ್ರೀ ಸುರೇಶ್ ದತ್ತಾತ್ರೇಯ ಕಬ್ಬೂರ್ ಅವರು ಕಲ್ಲುಳ್ಳಿ ಸಮಿತಿ ಬೆಳಗಾವಿ ಜಿಲ್ಲೆಯವರು. ಇವರು ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ವಿಭಾಗದ ರಿಸೋರ್ಸ್ ಪರ್ಸನ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಶ್ರೋತೃಗಳೇ, ಅವರ ಅನುಭವದ ನುಡಿಗಳನ್ನ ನಾವು ಕೇಳೋಣ. ಸಾಯಿರಾಮ್.
2: ಸಾಯಿರಾಮ್, ನಾನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಲ್ಲುಳ್ಳಿ ಅನ್ನುವಂತ ಹಳ್ಳಿಯಿಂದ ಬಂದವನು. ಅಲ್ಲಿ ಸಮಿತಿಯಲ್ಲಿ ಇರುವಂತ ಭಕ್ತ ನಾನು. ನನ್ನ ಹೆಸರು ಸುರೇಶ್ ಕಬ್ಬೂರ್ ಅಂತ. ಎಷ್ಟು ಸಾಕು ನಾನು ಫಸ್ಟ್? ನನ್ನ ಉದ್ಯೋಗ ಒಕ್ಕಲ್ತನ ಇದೆ.
3: ಆಮೇಲೆ ತಾವು ಮೊಟ್ಟ ಮೊದಲನೇದಾಗಿ ಸ್ವಾಮಿ ಅವರ ಒಂದು ಪ್ರಭಾವಕ್ಕೆ ಹೇಗೊಳಗಾದ್ರಿ?
2: ಹೌದು, ಮೊದಲು ನಾನು ಅವ್ರ ಬಗ್ಗೆ ಸದ್ಭಾವನೆ ಇರಲಿಲ್ಲ. ನಾನು ವಿರೋಧಿ ಭಾವನೆ ಇತ್ತಂದ್ರೂ ಅಡ್ಡಿಯಿಲ್ಲ. ನಮ್ಮಲ್ಲಿ ಜಿವಿ ಗೋವಿಂದ ರೆಡ್ಡಿ ಮರ್ನೂರ್ ಅಂತ ಒಬ್ಬರಿದ್ರು. ಅವರು ನನಗೆ ಅವ್ರ ಪರಿಚಯ ಬಗ್ಗೆ ಹೇಳ್ತಿದ್ರು, ನಾನು ನಂಬಲಿಲ್ಲ. ಅವ್ರ ಬಗ್ಗೆ ನಾನು ಏನೇನೋ ಮಾತಾಡ್ತಿದ್ದೆ. ಅವರ ದೊಡ್ಡ ಮೂಡಿಕಾರರು, ದೊಡ್ಡ ಜಾದೂಗಾರರು ಅಂತಿದ್ದೆ. ಅವರು ಒಮ್ಮೆ ಇಲ್ಲ, ನೀವು ನೋಡಬೇಕು, ಅಲ್ಲಿ ನೋಡಿದಾಗ ಗೊತ್ತಾಗುತ್ತದೆ ಅಂದರು. ಆ ರೀತಿಯಾಗಿ ನನಗೆ 82ನೇ ಇಷ್ಟೊಳಗೆ ಕರ್ಕೊಂಡು ಹೋದ್ರು ಅವರು ಪುಟ್ಟಪರ್ತಿಗೆ. ಆಶ್ಚರ್ಯ ಅಂದ್ರೆ ನಾವು ಹೋದ ದಿವಸ ಫಸ್ಟ್ ಡೇ ನಮಗಲ್ಲಿ ಸ್ವಾಮಿ ಒಳಗೆ ಕರೆದ್ರು, ಕನ್ನಡದಲ್ಲಿ ಕರೆದ್ರು. ನಮ್ಮ ಬಾಜುಕೊಬ್ಬರು ಇವರಿದ್ರು, ನನಗೆ ಕನ್ನಡದಲ್ಲಿ ಮಾತಾಡಿ ಇಂಟರ್ವ್ಯೂ ಕರೆದ್ರು. ನಾವು 3 ಜನ ಇದ್ದೀವಿ ಕನ್ನಡದವರು. ನಮ್ಮ 3 ಮಂದಿ ಹೇಳು, ನೀವು 3 ಜನ ಒಳಗೆ ಹೋರಿ ಅಂತೇಳಿ. ನಮಗೆ ಆಶ್ಚರ್ಯ ಆಯ್ತು, ನಮ್ಮ ಭಾಷೆ ಹೆಂಗ್ ಗೊತ್ತು ಅವರಿಗೆ? ಅಲ್ಲೆಲ್ಲ ತೆಲುಗು. ಅಲ್ಲಿ ಆಶ್ಚರ್ಯ ಒಳಗೆ ಹೋದೀವಿ, ಅಲ್ಲಿ ಇಂಟರ್ವ್ಯೂ ರೂಮ್ ಕೂತೀವಿ. ನಮ್ಮಂತೆ ಒಂದು 7-8 ಜನ ಇದ್ರು ಅಲ್ಲಿ, 7-8 5-6 ಜನ ಹೆಣ್ಮಕ್ಳು, 5 ಜನ ಗಂಡ್ಮಕ್ಳಿದ್ರು. ಆಮೇಲೆ ಎಲ್ಲ ಹೊರಗಿನ ದರ್ಶನ ಮುಗಿಸ್ತು, ಬಾಬಾ ಒಳಗೆ ಬಂದು. ಆಮೇಲೆ ಒಳಗೆ ಇಂಟರ್ವ್ಯೂ ರೂಮ್ ಒಳಗೆ ಬಾಬಾ ಬಂದ್ರು, ಅಲ್ಲಿ ಒಂದು ಸಿಮಾನ ಹೋಗಿ ಕೂತರು. ಕೂತು ಒಬ್ಬೊಬ್ಬರನ್ನ ಕರೆದ್ರು, ನನ್ನ ನಂಬರ್ ಒನ್ ಕರೆದ್ರು ಒಳಗೆ. ಕನ್ನಡಗಳು ಕನ್ನಡ ಮಾತಾಡಿದ್ರು, ಏನಯ್ಯ ಚೆನ್ನಾಗಿದೆಯಾ ಅಂದ್ರೆ ಮೊದಲು
3: ಸ್ವಾಮಿ
2: ಸ್ವಾಮಿ.
3: ಆಮೇಲೆ ಇದು ಎಷ್ಟನೇ ಇಸ್ವಿ ಇರಬಹುದು?
2: 82. ಅನಂತರ ಆರಾಮಿದ್ದೇನೆ ಬಾಬಾ ಅಂತ ಇಷ್ಟಂದೆ. ಆಮೇಲೆ ಆಶ್ಚರ್ಯ ಅಂದ್ರೆ ನಾ ಏನ್ ಅವರಿಗೆ ಅಂದಿದ್ದೆ ಅದೇ ಮಾತ ಹೇಳಿದ್ರು. ಅವನೊಬ್ಬ ದೊಡ್ಡ ಜಾದೂಗಾರ, ಅವನೊಬ್ಬ ದೊಡ್ಡ ಮೂಡಿಕಾರ, ಹೌದಾ ಅಂತ ಕೇಳಿದ್ರು. ನನಗೆ ಬೆವರು ಬಂದ್ಬಿಡ್ತು. ಆಮೇಲೆ ಇನ್ನೊಂದು ಆಶ್ಚರ್ಯ ಬಹಳ ಇದೆ, ನಾ ಸಂಕ್ಷಿಪ್ತ ಹೇಳ್ತೇನೆ. ಇನ್ನೊಂದು ಆಶ್ಚರ್ಯ, ನಮ್ಮ ಮನೆಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಹೇಳಿದ್ರು, ನನಗೆ ಪಕ್ಕ ಆಗಿಬಿಡ್ತು. ಅಲ್ಲಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ. ಇಷ್ಟೆಲ್ಲ ಗೊತ್ತದೆ, ನಮ್ಗೆ ಏನ್ ಬೇಕು ಅನ್ನೋದು ಗೊತ್ತಿರ್ಲಿಕ್ಕೆ ಬೇಕಲ್ಲ ಅವರಿಗೆ. ಅದಕ್ಕೆ ಅದನ್ನೇನು ಬೇಡಲಿಲ್ಲ. ನಿಮ್ಮ ಆಶೀರ್ವಾದಿರಲಿ ಬಾಬಾ ಅಂತ ಪಾದ ಮಿಟ್ಟು ನಮಸ್ಕಾರ ಮಾಡಿದೆ. ಆಶ್ಚರ್ಯಕರವಾಗಿ ಆ ಪ್ರಾಬ್ಲಮ್ಸ್ಗಳೆಲ್ಲ ಕೆಲವೊಂದು ದಿವಸಕ್ಕೆ ಸಮಾಧಾನವಾಗಿ ಸಾಲ್ವ್ ಆದವು. ನನಗೆ ಸಂಪೂರ್ಣ ನಂಬಿಕೆ ಆಯಿತು. ಆ ನಂತರ ನಾನು ಈ ಕ್ಷೇತ್ರಕ್ಕೆ ಬಂದೆ. ಈ ಕ್ಷೇತ್ರಕ್ಕೆ ಬಂದಂತ ಒಂದು ಘಟ್ಟ ಇದು.
3: ಮೊಟ್ಟ ಮೊದಲನೇ ಅನುಭವನೇ ನಿಮಗೆ ಬಹಳ ಸಂತೋಷ ಮತ್ತೆ ನಂಬಿಕೆ ಎಲ್ಲದನ್ನೂ ತಂದುಕೊಟ್ಟು
2: ಬಹಳ ಸಂತೋಷ ಆಯ್ತು.
3: ಸರ್, ತಮ್ಗೆ ಈಗ ಸ್ವಾಮಿಯವರು ಮೊದಲನೇ ಅನುಭವದಲ್ಲೇ ತಾವು ಸ್ವಾಮಿಯವರು ಭಗವಂತ ಅನ್ನೋದನ್ನ ದೃಢಪಡಿಸಿಕೊಂಡ್ರಿ. ಇದೇ ತರ ನಿಮ್ಗೆ ನಿಮ್ಮ ಜೀವನದಲ್ಲಿ ಅವಿಸ್ಮರಣೀಯವಾದಂತಹ ಏನಾದ್ರೂ ಒಂದು ಘಟನೆ ಸ್ವಾಮಿಯವರದು ನಡೆದಿದ್ರೆ ದಯವಿಟ್ಟು ಹಂಚಿಕೊಳ್ಳಿ.
2: ಸಾಕಷ್ಟು ನಡೆದೇವೆ. ಮೊನ್ನೆ ನಡೆದಂತ ಒಂದು ಹೇಳಿಬಿಡ್ತೀನಿ, ಬಹಳ ಹೇಳಬೇಕಂದ್ರೆ. ಮೊನ್ನೆ ಹೋದ ವರ್ಷ ಅಕ್ಟೋಬರ್ ದೊಳಗೆ ನಮ್ದು ಪ್ರತಿ ವರ್ಷ ವಾರ್ಷಿಕೋತ್ಸವ ಆಗ್ತದೆ, ಅಕ್ಟೋಬರ್ 20ಕ್ಕೆ ನಮ್ಮ ವಾರ್ಷಿಕೋತ್ಸವ. ಸ್ವಾಮಿ 1968ರಲ್ಲಿ ನಮ್ಮ ಊರಿಗೆ ಬಂದಿದ್ರು.
3: ಯಾವ್ದ್ರ ವಾರ್ಷಿಕೋತ್ಸವ?
2: ನಮ್ಮ ಸಮಿತಿ
3: ವಾರ್ಷಿಕೋತ್ಸವ.
2: 68ರಲ್ಲಿ ನಮ್ಮ ಊರ ಮೇಲೆ ಹಾಯ್ದು ಹೋಗಿದ್ರು ಅವರು. ನಮ್ಮ ಊರಲ್ಲಿ ಇಳಿದಿದ್ರು, ಇಳಿದು ಕೆಲವೊಂದು ಸಮಯ ನಡೆದಿದ್ರು ಅಷ್ಟೇ, ಚರ್ಚಾ ಸ್ವಲ್ಪ ಆಗಿತ್ತು, ಏನಿಲ್ಲ. ಅದರ 50ನೇ ವಾರ್ಷಿಕೋತ್ಸವ ಇದು. ಅವ್ರು ಬಂದು 25 ವರ್ಷ ಆಚರಿಸಿದ್ದೀವಿ, 55 ನಮಗೆ ನೆನಪಿಲ್ಲ, 50 ಗೊತ್ತಿಲ್ಲ. ಆಮೇಲೆ ನಾವು ಕಾರವಾರಕ್ಕೊಬ್ಬರು ಸುರೇಶ್ ಶೆಟ್ಟಿ ಅಂತಿದ್ದಾರೆ, ಚಲೋ ಅಗ್ಮಿಗಳವರು, ಅವ್ರಿಗೆ ನಾನು ಫೋನ್ ಮಾಡಿದೆ, ನಮ್ದು ವಾರ್ಷಿಕೋತ್ಸವದಲ್ಲಿ ಶೆಟ್ಟಿಯವರ ನೀವು ಬರಬೇಕು ಅಂತ ಹೇಳಿ. ಓಹೋ, ನಮ್ಮಲ್ಲಿ ಬಾಬಾ ಬಂದು 50 ವರ್ಷ ಆದ ದಿವಸ ಅದು, ಆಗ 3 ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಆಗಲ್ಲ ಅಂದಾಗ ನಮಗೆ ಆಗ ನೆನಪು. ಆಮೇಲೆ ನಾವು ಚರ್ಚೆ ಮಾಡಿದ್ವಿ ಹೆಂಗ್ ಮಾಡಬೇಕು, ಸಾಕಷ್ಟು ವ್ಯವಸ್ಥೆ ಆಗ್ಬೇಕು, ದಿವಸ ಬಹಳ ಇಲ್ಲ, 50 ಸೇವೆ ಮಾಡಬೇಕು ಮೊದಲನೇದ್ದು, ಆಮೇಲೆ ದೊಡ್ಡ ಪ್ರಮಾಣದಾಗ ಮಾಡಬೇಕು, ಬಾಬಾ ಬಂದ ಜಾಗದಿಂದ ಪ್ರೊಸೀಜರ್ ಬರಬೇಕು, ಮೆರವಣಿಗೆ ಬರಬೇಕು, ಬಾಬಾ ಹೇಳೋದು ಎಷ್ಟು ನಡೆದ್ರಷ್ಟು ಎಲ್ಲ ವಿಚಾರ ಮಾಡಿದೀವಿ, ಸಮಯ ಇಲ್ಲ. ನಾಡಿಗೇರ್ ಸರ್ನ ಗೆಸ್ಟ್ ಅಂತ ಆಹ್ವಾನ ಮಾಡಿದೀವಿ, ಮಾಡಿ ಆಶ್ಚರ್ಯಕರ ಅಂದ್ರೆ ನಾವು ಏನೇನು ಮಾತಾಡಿದೀವಿ, ಬಾಬಾ ಹೇಳ್ತಾರೆ ನೀವು ಒಂದು ಹೆಜ್ಜೆ ನಾ 10 ಹೆಜ್ಜೆ ಬರ್ತೀವಿ ಅಂತಾರ, ಅದು ನಮ್ಗೆ ಅನುಭವಕ್ಕೆ ಬಂದಿತ್ತು. ಮಣ್ಣಿನಿಂದ ಎಲ್ಲ ಬಹಳಷ್ಟು ಕಡೆ ಬಂದ ಮಣ್ಣಿನ ಹೇಳ್ತೀನಿ ನಿಮಗೆ, ನಾವು 50 ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಪುಸ್ತಕ ರೂಪದಿಂದ. ಅದು 450 ರೂಪಾಯಿ ಖರ್ಚು ಬರ್ತಿತ್ತು, ನಿರ್ಣಯ ಮಾಡಿದೀವಿ. ಮತ್ತು ಕೆಲವೊಮ್ಮೆ ಬಡ ಕುಟುಂಬಕ್ಕೆ ಸಹಾಯ ಮಾಡೋದು ಮಾಡಿದೀವಿ. ಏನು ಬಹಳ 50 ಸೇವಾ ಕಾರ್ಯ ಇಟ್ಟುಕೊಂಡಿವಿ. ಇಟ್ಟುಕೊಂಡ ನಂತರ ತಾವಾಗೆ ಬಂದ್ರೆ ಕೆಲವೊಂದು ಜನ, ನಾ 20 ಹುಡುಗರು ಕೊಡ್ತೀನಿ ಅಂತ ಒಬ್ಬ ಬಂದ, ಒಬ್ಬ 10 ಬಂದ, ಒಬ್ಬ 5 ಬಂದ, ನಮ್ಮಂದು ಏನೂ ಬೀಳಲಿಲ್ಲ. ಒಬ್ರು ಡಿಕ್ಷನರಿ ತಂದು ಕೊಟ್ರು 50, ಯಾವ ಡಿ ಕೆ ಭಾರದ್ವಾಜ್ ಒಂದು ಡಿಕ್ಷನರಿಗೆ 120, 50 ತಂದು ಕೊಟ್ರು ನಮಗೆ. ವರ್ಷ ವಾರ್ಷಿಕೋತ್ಸವಕ್ಕೆ 10,000 to 15,000 20,000 ಒಂತಿಗೆ ಬರ್ತಿತ್ತು, ಕಾಂಟ್ರಿಬ್ಯೂಷನ್ ಬರ್ತಿತ್ತು. ಆ ವರ್ಷ 1,00,000 ಮೇಲೆ ಬಂತು, 1,00,000 ಮೇಲೆ ಬಂತು. ಆಶ್ಚರ್ಯ ಅಂದ್ರೆ ಸ್ವಾಮಿ ಇದ್ದಾನೆ ಅಂತ ನಮ್ಗೆ ಇಲ್ಲಿ ಬಂದು ನಮ್ಗೆ ಸ್ವತಃ ಅವ್ರದೇ ಇದು ಕೃಪಾ ಅಂತ ನಮಗೆ ಅನಿಸ್ಬಿಡ್ತು. ಸ್ವಾಮಿ ವ್ಯವಸ್ಥೆ ಅದು ಹಿಂಗೆ ಅನಿಸ್ಬಿಡ್ತು ನಮಗೆ ಅನಿಸಿ. ಅವರ ಎಲ್ಲಾ ಕಾರ್ಯಕ್ರಮ ಬಹಳ ಸುಂದರವಾಗಿ ಆಯ್ತು. ಎಲ್ಲಾ ಸಮಿತಿಯವರು ಬಂದರು, ಗುರು ಸಮಿತಿಯವರು ಬಂದರು, ನಾಡಿಗೇರ್ ಸರ್ ಉತ್ತಮ ಮಾತಾಡಿದ್ರು, ಅವೆಲ್ಲ ನೋಡಿ ಬಹಳ ಸುಂದರ ಆಯ್ತು. ಇದು ಮಣ್ಮಣ್ಣಾದಂತಹ ವಿಸ್ಮರಣೆಯ ಮತ್ತೆ ಇನ್ನೊಂದು ಸ್ಥಾನ ಹೇಳ್ತೇನೆ, ಸ್ಥಾನ ನಿನ್ನ ನೋಡಿದ್ದು. ನಮಗೇನು ಗೋವಿಂದ ರೆಡ್ಡಿ ಮರು ನಮ್ಗೆ ಪರಿಚಯ ಮಾಡಿಸಿ ಅಂತ ಹೇಳಿದ್ರಿ, ಅವರು ಸ್ವಲ್ಪ ಚಂಚಲ ವೃತ್ತಿಯವರು. ಅವ್ರು ನಾವು ಕೂಡಿ ಕೂತಿದ್ವಿ, ಮದುವೆ ಹೋದಾಗ ಅಲ್ಲ ಮತ್ತೊಮ್ಮೆ ಹೋದಾಗ ಕೂತಿದ್ವಿ. ಬಾಬಾ ಬಂದ್ರೆ ಅಕ್ಕಡಿಂದ ಅವರು ಲೆಟರ್ ಬರೆದಿದ್ರು ಬಾಬಾ ಕೊಡಬೇಕಂತೆ. ಪೋಸ್ಟ್ ಪಾಕೆಟ್ ಇರ್ತದಲ್ಲ, ಆಗ 1 ರೂಪಾಯಿ ಇತ್ತು ಪಾಕೆಟ್, ಈಗ 5 ರೂಪಾಯಿ ಅದನ್ನು ಅದ್ರಾಗ ಹಾಕಿದ್ರು. ಅವರು ಹಾಕಿದ್ರು, ಕೂತಿದ್ರು, ಬಾಬಾ ಬಂದರು. ಅವ್ರಿಗೆ ಏನ್ ಸರ್, ನಾನು ಮಗಳಿಗೆದ್ರು, ಅವ್ರು ಏನ್ ಸರ್ ಬಂತು, ಪೋಸ್ಟ್ ಪಾಕೆಟ್ ಯಾಕೆ ಹಾಳು ಮಾಡಬೇಕು, 1 ರೂಪಾಯಿ ಅದಕ್ಕೆ ಬರೇ ಲೆಟರ್ ಕೊಟ್ಟಲ ಅಂತ ಹಿಂಗ ತೆಗೆದ್ರು. ಮತ್ತೆ ಹಾಕಿದ್ರು, ಮತ್ತೆ ತೆಗೆದ್ರು, ಏನು ವಿಚಾರ ಬಂತು. ಕಳಿಕೆ ಏನ್ ಮಾಡಿದ್ರಿ, ಹಾಕಿಬೇಕು ಬಾಬಾ ಸನೇಕ್ ಬಂದಾಗ ಹಾಕಿರು, ಬಾಬಾನ ಕೈ ಕೊಟ್ರು, ಬಾಬಾ ತಗೊಂಡ್ರು. ಆಶ್ಚರ್ಯ, ನನ್ನ ಕಣ್ಣ ನೀರು ಬಂದ ಟೈಮ್ದಾಗ ಅದನ್ನ ತಕ್ಕೊಂಡ್ರು, ಪಾಕೆಟ್ ಹಿಂಗೆ 2 ಬಟನ್ ಹಿಡಿದ್ರು ಮುಗದ್ರು. ನನಗೆ ಆಶ್ಚರ್ಯ ಆದ್ರು, ಇಂಥ ಅನುಭವ ಬಹಳ ಆಗ್ಯಾವೆ. ಸಾಕು, ಮತ್ತೆ ಸೇವಾ ಚಟುವಟಿಕೆ ಬಗ್ಗೆ ನಮಗೆ ಬಹಳ ವಿಶ್ವಾಸ ಬಿಟ್ಟು. ಚಟುವಟಿಕೆ ಮಾಡಬೇಕಂದ್ರೆ ಖರ್ಚು ಬರ್ತಂತ ನಮಗೆ ಚಿಂತೆ ಇತ್ತು, ಆ ಚಿಂತೆ ಇಲ್ಲದಂಗೆ ಸ್ವಾಮಿ ಮಾಡಿದ್ರು. ನಾವು ಕೆಲವೊಂದು ವಿದ್ಯಾರ್ಥಿಗಳನ್ನು ದತ್ತು ತಗೊಂಡಿವಿ. ಸರ್ ಬಂತು, ಪೋಸ್ಟ್ ಪ್ಯಾಕೆಟ್ ಯಾಕೆ ಹಾಳು ಮಾಡಬೇಕು, 1 ರೂಪಾಯಿ ಅದಕ್ಕೆ ಬರೇ ಲೆಟರ್ ಕೊಟ್ಟಲ ಅಂತ ಹಿಂಗೆ ತೆಗೆದ್ರು. ಮತ್ತೆ ಹಾಕಿದ್ರು, ಮತ್ತೆ ತೆಗೆದ್ರು, ಏನು ವಿಚಾರ ಬಂತು.

0: ನಮ್ಮ ದತ್ತು ಗ್ರಾಮದ ಹನುಮಾಪುರ ಅಂತ, ಅಲ್ಲಿ ಒಬ್ಬ ವಿದ್ಯಾರ್ಥಿನಿ ದಿವಸ ಕೂಲಿ ಕೆಲಸಕ್ಕೆ ಹೋಗಬೇಕು ಅಂತ ವಿದ್ಯಾರ್ಥಿನಿ ಏಳನೇ ತರಗತಿ ಬಿಟ್ಬಿಟ್ಲು. ಅವನ್ನೆಲ್ಲ ದತ್ತು ತಗೊಂಡು ಅವ್ರದೆಲ್ಲ ಖರ್ಚು ಕೊಟ್ಟಿವಿ, ಹೈಸ್ಕೂಲ್ ಅಡ್ಮಿಷನ್ನು, ಬಸ್ ಚಾರ್ಜ್ ತುಂಬೋದು, ಇವನ್ನೆಲ್ಲ ಮಾಡಿದೀವಿ, ಮಾಡಿಕೊಟ್ಟಿವಿ. ಮತ್ತೆ ಕೆಲವೊಂದು ಹುಡುಗರಿಗೆ ಒಬ್ಬ ನೈನ್ತ್ದಿಂದ ಬಿಎಸ್ ತನಕ ಸಹಾಯ ಮಾಡಿದೀವಿ. ಅವನು ಚಲೋ ಗ್ರಾಜ್ಯುಯೇಟ್ ಆದ, ಅದು ಆಯ್ತು, ಅದು ಒಂದು ಸಹಾಯ ಆಯಿತು. ಮತ್ತೆ ದತ್ತು ಗ್ರಾಮದಲ್ಲಿ ಬಹಳ ಬಡವರಿಗೆ ಸಹಾಯ ಮಾಡಬೇಕು ಅಂತ ವಿಚಾರಿತ್ತು, ಅದು ಸಾಧ್ಯ ಆಯಿತು. ನಮಗೆ ಇದರಿಂದ ಯಾವುದೂ ರೊಕ್ಕದ ತೊಂದರೆ ಆಗಲಿ, ಇದು ಬಹಳ ಆಶ್ಚರ್ಯ. ಮತ್ತೊಂದೇನಿಲ್ಲ, ತೊಂದರೆ ಪಟ್ಟು ಮಾಡಲಿಲ್ಲ, ತಾನೇ ಆಗ್ತಿತ್ತದಲ್ಲ, ಇದು ಸ್ವಾಮಿ ವ್ಯವಸ್ಥೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸ್ವಾಮಿ ವ್ಯವಸ್ಥೆ
1: ಸರ್, ತಮಗೆ ಸರ್ ತಮಗೆ ಸ್ವಾಮಿಯವರು ಒಂದ್ಸಲ ಬೃಂದಾವನದಲ್ಲಿ, ತಾವು ಬಾಲ್ವಿಕಾಸ್ ಗುರುನೂ ಹೌದು, ಆವಾಗ ಒಂದು ಅವರೊಡನೆ ಒಂದು ಸಂಭಾಷಣೆ ಆಯ್ತು.
0: ಹೌದು, ಸಂಭಾಷಣೆ ಆಯ್ತು. ಬಂದು ನಾವು ಕೆಲವೊಂದು ಜನ ಮೂವತ್ತು ಜನ ಗಂಡು ಮಕ್ಕಳು ಗುರುಗಳಿದ್ದೀವಿ, 200 ಮೇಲ್ಪಟ್ಟು ಹೆಣ್ಮಕ್ಕಳಿದ್ರು ಗುರುಗಳು. ಬಂದು ನಮ್ಮ ಹತ್ರ ನಿಂತು, ನಮ್ಮ ಮುಂದೆ ನಿಂತರು, ನಮಗೆ ಅವರಿಗೆ ಒಂದು 5-6 ಫುಟ್ ಅಂತ ಇರಬೇಕಿಷ್ಟೇ. ನಿಂತು ನೀವು ಟೀಚರಾ ಅಂತ ಕೇಳಿದ್ರು. ಹೌದ್ರಿ ಬಾಬಾ ಅಂತಂದೀವಿ. ಆಮೇಲೆ ಏನು ಕಲಿಸ್ತೀರಿ ಅಂತ ಕೇಳಿದ್ರು. ಒಬ್ರು ಗೋಣಿ ಅಂತಿದ್ರು, ಅವರು ಮಾನವೀಯ ಮೌಲ್ಯಗಳನ್ನು ಕಲಿಸ್ತೀವಿ ಅಂತ ಹೇಳಿದ್ರು. ಆಗ ಮಾನವೀಯ ಮೌಲ್ಯ ಅಂತ ಪುಸ್ತಕ ಇತ್ತು, ಆ ಪುಸ್ತಕ ಹೆಸರು ಹೇಳಿದ್ರು ಅವರು. ಅವ್ರು ನಾನು ಹೇಳಿದೆ ಶ್ಲೋಕಗಳನ್ನ ಕಥೆಗಳನ್ನ ಕಲಿಸ್ತೀವಿ. ಕಥೆ ಕಲಿಸ್ತೀರಾ ಅಂದ್ರು. ಹೌದ್ರಿ, ಸಿನಿಮಾ ಕಥೆನಾ ಅಂತ ಕೇಳಿದ್ರು. ಬಹಳ ಆಶ್ಚರ್ಯ ಮಾಡಿದ್ರು ಬಾಬಾ.
1: ಸಿನಿಮಾ ಕಥೆನಾ
0: ಅಂತ ಕೇಳಿದ್ರು. ಅಲ್ಲ ಸ್ವಾಮಿ, ನೀತಿ ಕಥೆಗಳು. ಹಿಂಗ ಹರಟೆ ಹೊಡೆದಂಗೆ ಮಾಡಿದ್ರು. ಆಮೇಲೆ ನಾವು ಅವರೇ ಕೇಳಿದ್ರು, ನೀತಿ ಅಂದ್ರೆ ಏನು ಕೇಳಿದ್ರು. ರಾಘವೇಂದ್ರ ಜಿನ್ನು ಅಂತ ನಮ್ಮ ಬಾಜುಕ್ಕಿದ್ರು. ಅವ್ರಿಗೆ ಒಮ್ಮೆಲೆ ಹೇಳಿಬಿಟ್ಟು, ಸ್ವಾಮಿ ತಾವೇ ಹೇಳಬೇಕಿದನ ಅಂತ ಹೇಳಿ. ಆಗ ಸ್ವಾಮಿ 2 ನಿಮಿಷ ನೀತಿ ಬಗ್ಗೆ ಮಾತಾಡಿದ್ರು. ಇನ್ನು ನಮ್ಗೆ ನೆನಪಿದೆ, ನಿಯತ್ ಅನ್ನುವ ಶಬ್ದದಿಂದ ನೀತಿ ಬಂದಿದೆ. ಎಂತ ಶಬ್ದೋತ್ಪತ್ತಿ ಹೇಳಿ ನಮಗೆ ಕಲಿಸ್ತಾರ ಸ್ವಾಮಿ. ನಮಗೆ ಆಶ್ಚರ್ಯ ಆಯಿತು. 2 ನಿಮಿಷ ಮಾತಾಡಿದ್ರು, ಆಮೇಲೆ ಮುಂದೆ ಹೋದ್ರು, ಹೆಣ್ಮಕ್ಳ ಕಡೆ ಹೋದ್ರು. ಇರಲಿ, ಇದು ಅವರನ್ನೇ ಒಂದು ಅನುಭವ ಆಯಿತು.
1: ಈಗ ಸ್ವಾಮಿಯವರ ಜೀವನ ಅಥವಾ ಬೋಧನೆಗಳಲ್ಲಿ ತಮ್ಮ ಜೀವನಕ್ಕೆ ಸದಾ ಮಾರ್ಗದರ್ಶಕವಾಗಿರುವಂತಹ ಯಾವುದಾದ್ರೂ ಸಂದೇಶ ಇದೆಯಾ?
0: ಹೌದು, ಬಹಳ ಸಂದೇಶ ಇದೆ. ಅವಳ ಎಲ್ಲ ಸಂದೇಶಗಳು ಮಾರ್ಗದರ್ಶಿಗಳೇ. ನಮ್ಮೆಲ್ಲ ನೈನ್ ಕೋಡ್ ಆಫ್ ಕಂಡಕ್ಟ್ ಆಗಲಿ, 5D ಎಸ್ ಆಗಲಿ, 4F ಆಗಲಿ, ಎಲ್ಲ ಬಹಳ ಅವಶ್ಯ ಇದ್ದಂತವೇ. ಆದರೆ ನನಗೆ ಅನಿಸಿದ ಮಟ್ಟಿಗೆ ಮಾನವೀಯ ಮೌಲ್ಯಗಳು ಅಂತ ಇದು ಹೇಳ್ತಾರೆ, ಅವಾಗಲಿ ಪ್ರೇಮ ಮತ್ತು ಸೇವೆ ಇವೆರಡಕ್ಕೆ ಬಹಳ ಮಹತ್ವ ಕೊಟ್ಟರು ಬಾಬಾ. ನನಗನಿಸ್ಬಿಟ್ಟು ನನ್ನ ಜೀವನಗಳಿಗೆ ಎಷ್ಟು ಅವಶ್ಯ ಬೇಕಂದ್ರೆ ಪ್ರೇಮ ಮತ್ತು ಸೇವೆ ಎರಡು ನನಗೆ ಅತ್ಯಂತ ಅವರ ಸಂದೇಶದೊಳಗಿನ ಮುಖ್ಯ ಅಂಶಗಳು ಅಂತ ನನಗನ್ನಿಸ್ತದೆ. ಮಾನವೀಯ 5 ಮೌಲ್ಯಗಳನ್ನು ಹೇಳಿ, ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ ಅಂತ ಹೇಳಿ ಅದಕ್ಕೆ ಮುಕುಟಪ್ರಾಯವಾಗಿ ಇದನ್ನಿಟ್ರು, ಸೇವೆಯನ್ನಿಟ್ರು, ಅದಕ್ಕೆ ಮುಕುಟಪ್ರಾಯವಾಗಿ ಅದು ಕಳಸ ಇಟ್ಟಂಗೆ ಮಾಡಿದರು. ಅದಕ್ಕೆ ಇವೆರಡು ಪ್ರೇಮ ಮತ್ತು ಸೇವೆ, ಪ್ರೇಮ ಮೂರ್ತಿ
1: ಅದು ನಿಮಗೆ
0: ಮಾರ್ಗದರ್ಶಕ.
1: ಇವಾಗ ತಾವು ವೃತ್ತಿಪರ ಕಾರ್ಯಗಳು ಬೇಕಾದಷ್ಟಿರುತ್ತೆ. ತಾವು ಈಗಲೇ ಹೇಳಿದ್ರಿ, ವ್ಯವಸಾಯದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ತಮ್ಮನ್ನ. ಆ ಕೆಲಸಗಳು ಇದ್ರ ಮಧ್ಯೆ ಎಲ್ಲ ತಾವು ಸೇವೆಗೆ ಹೇಗೆ ನಿಮ್ಮ ಸಮಯವನ್ನು
0: ಕೊಡ್ತಾರೆ? ಅದು ಬಹಳ ಮಹತ್ವದ್ದು. ನಾನು ಸ್ವಾಮಿಯ ಕಕ್ಷೆಗೆ ಬಂದ ನಂತರ ನನ್ನ ವೃತ್ತಿಯಲ್ಲಿ ಒಕ್ಕಲತನದಲ್ಲಿ ಕೆಲವೊಂದು ಬದಲಾವಣೆಗಳಾದವು. ಬದಲಾವಣೆ ನಮ್ಮ ಕೂಲಿಯವರು, ಅವರು ಬಡವರು, ಅಜ್ಞಾನಿಗಳು ಅಂದ್ರೆ ಅಕ್ಷರ ಇಲ್ಲದ ಅಕ್ಷರಜ್ಞಾನಿಗಳಲ್ಲ ಇಂಥವ್ರು ಬಹಳ ಇರ್ತಾರಲ್ಲ, ಅವರಿಗೆ ಅವ್ರ ಮೇಲೆ ಬಹಳ ನನಗೆ ಅನುಕಂಪ ಹುಟ್ಟಿತು. ಇವ್ರು ಯಾಕೆ ಸಹಾಯ ಮಾಡಬಾರದು? ನಮ್ಮಲ್ಲಿ ಬರುವಂತ ಎಲ್ಲ ಕೆಲಸಗಾರರಿಗೆ ನಾನು LIC ಮಾಡಿಸಿದೆ. LIC ನಾನು ತುಂಬುತ್ತಿದ್ದೆ, ಅವ್ರು ಕೊಡ್ತಿದ್ರು, ಮತ್ತೆ ದುಡಿದು ಮುಟ್ಟಿಸಿದ್ರು. ಅವರು ಯಾವ ಬಡವು ನಮಗೆ 1 ರೂಪಾಯಿ ಮುಳುಗಿಸಲಿಲ್ಲ, ಶ್ರೀಮಂತರು ಮುಳುಗಿಸಬಹುದು, ಬಡವರು ಮುಳುಗಿಸೋದಲ್ಲ. ಅವರು LIC ಮಾಡಿಸಿದೆ, ಅವ್ರ ಕಂತು ತುಂಬುತ್ತಿದ್ದೆ, ಅವ್ರ ದುಡ್ದು ಮುಟ್ಟಿಸ್ತಿದ್ರು, ಮಾಡ್ತಿದ್ರು. ಕೆಲವೊಂದು ಜನಕ್ಕೆ ಇಷ್ಟು ಉಪಯೋಗ ಆಗ್ತದೆ, ನನಗೆ LIC ಇರಲಿಲ್ಲ, ಅವ್ರಿಗೆಲ್ಲ LIC ಇತ್ತು. ನನಗೆ ಸಂತೋಷ ಆದದ್ದು ಯಾವಾಗಂದ್ರೆ ಒಬ್ಬನಿಗೆ ಅಚಾನಕ್ ಮರಣ ಆಯ್ತು ಅವನಿಗೆ.

0: ಎಷ್ಟು 35 ವಯಸ್ಸಿನ ಹುಡುಗವ, ಮಕ್ಕಳಿದ್ದು ಇಬ್ಬರು ಮಕ್ಕಳು, ಮರಣ ಆಯ್ತು. ಅವನ ಎಲ್ಐಸಿ ಎರಡ ಕಂತು ತುಂಬಿದ್ದಷ್ಟೇ ಅವನಿಗೆ 12,000 ರೂಪಾಯಿ ಬಂತು ಅವನ ಹೆಂಡತಿಗೆ. ನನಗೆ ಬಹಳ ಸಂತೋಷ ಆಯ್ತು. ಸತ ದುಃಖವನ್ನು ಮರೆಸಿತು, ಮರೆಸಿ ಅವನಿಗೆ ಇಷ್ಟು ಸಹಾಯ ಆಗಲ್ಲ. ನಾನು 2 ಕಂತು ತುಂಬಿದ್ದೆ, ಅದನ್ನು ಮುಟ್ಟಿಸ್ತಾನೆ ಅವನು ದುಡಿದು. ಅವಾಗ 12,000 ಬಂತಲ್ಲ ಅವಾಗ, ಅಂದ್ರೆ ಸೇವೆಯಲ್ಲಿ ಎಂಥ ಶಕ್ತಿ ಅದೆ ಅಂತ ಹಿಂಗೆ ನನಗೆ ಅದ್ರ ಒಂದು ಒಂದು ಅವರ್ಣನೀಯವನ್ನು ಆನಂದ ಆಗ್ತಿತ್ತು. ಸೇವೆ ಮಾಡೋದ್ರಲ್ಲಿ, ಒಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ, ಅನುಕಂಪ ತೋರಿಸೋದ್ರಲ್ಲಿ, ಅವರಲ್ಲಿಯೂ ನಾನು ಸ್ವಾಮಿಯನ್ನು ಕಾಣೋದ್ರಲ್ಲಿ, ಒಂದು ಒಕ್ಕಲ್ತನದ ಕ್ಷೇತ್ರದೊಳಗೆ ಸಹಿತ ನನಗೆ ನನಗೆ ಉಪಯೋಗ ಆಯಿತು. ಅವರೆಲ್ಲ ತತ್ವಗಳು ಅವನ್ನ ಅಳವಡಿಸುವುದರಿಂದ ನನಗೆ ಬಹಳ ಅನುಕೂಲ ಆಯಿತು. ಸಂಪೂರ್ಣ ಅಳವಡಿಸಿದೆ ಅಂತ ನಾನು ಹೇಳಿಕ್ ಆಗುದಿಲ್ಲ. ಅತ್ತ ಮುಖ ಮಾಡಿ ನಂದ್ರ ಒಡ್ಡಿಲ್ಲ, ಅತ್ತ ಹೆಜ್ಜೆ ಇಟ್ಟಿನಂದ್ರ ಒಡ್ಡಿಲ್ಲ.
1: ಈಗ ವ್ಯವಸಾಯದಲ್ಲಿ ತಾವು ತುಂಬಾನೇ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಬ್ಯುಸಿ ಆಗಿರ್ತೀರಾ, ಅಂಥದ್ರಲ್ಲಿ ಈ ಇವಾಗ ಹೇಳ್ತೀರಿ ತಾವು ಬಾಲ್ ವಿಕಾಸ್ ಕ್ಲಾಸ್ ತಗೊಳ್ತೀನಿ ನಾನು, ಮತ್ತೆ ಇನ್ನು ಸೇವೆ ಕಾರ್ಯಕ್ರಮದಲ್ಲೆಲ್ಲ ನಾನು ನನ್ನನ್ನು ತೊಡಗಿಸ್ಕೊಳ್ತೀನಿ, ಅದಕ್ಕೆಲ್ಲ ಹೇಗೆ ಸಮಯ
0: ಮಾಡ್ತೀವಿ? ಅದು ಬಹಳ ಮಹತ್ವದ್ದು, ನಾನು ಹೇಳಬೇಕಾಗಿತ್ತು ನೀವೇ ಕೇಳಿದ್ರಿ. ನಮ್ಮಲ್ಲಿ ನಮ್ಮ ಮುಖ್ಯ ಬೆಳೆ ಕಬ್ಬು, ಗೊಂಜಾಳ, ಗೋವಿನ ಜೋಳ ಅಂತಿದೆ, ಇಂಥವೆಲ್ಲ ಇರ್ತದೆ. 4 ಎಕರೆ ಗೋವಿನ ಜೋಳ ಕಟ್ ಮಾಡಬೇಕಾಗಿತ್ತು ಒಂದ್ ದಿವಸ. ಆ ದಿವಸ ಬಾಲಕಾಸ ಇತ್ತು, ಸಂಡೇ. 50-60 ಜನ ಕೂಲಿಯವರು ಹೋಗಿ ದುಡಿಸ್ಕೊಳ್ಳಿಕ್ಕೆ ಬೇಕು, ಕೆಲಸ ಆಗುದಿಲ್ಲ. ಆದರೂ 10 ಕೂಲಿಯವ್ರನ್ನ ಕಳಿಸಿ ನಾನು ಬಾಲ ವಿಕಾಸಕ್ಕೆ ಹೋದೆ. ಬಾಲ ವಿಕಾಸಕ್ಕೆ ಹೋಗಿ ಬಾಲ ವಿಕಾಸ ಕಲಿಸಿ ಹೋದ್ರೆ ನಾ ಇದ್ದಾಗ ಏನು ಕೆಲಸ ಆಗ್ತಿತ್ತು ಅದಕ್ಕಿಂತ ಹೆಚ್ಚು ಕೆಲಸ ಆಗಿತ್ತು. ಅದು ಕನಿಷ್ಠ ಇದು ಸ್ವಾಮಿ ವ್ಯವಸ್ಥೆ ಅಂತ ಅನಿಸ್ತದೆ. ಹಿಂಗೆ ನನಗೆ ಅನುಭವ ಆಯ್ತು. ಆದ್ರೆ ನಾವೆಲ್ಲ ಸಮಿತಿ ಕಾರ್ಯಕ್ರಮಕ್ಕೆ ಎಲ್ಲಕ್ಕೆ ಹೋಗುತ್ತಿದ್ದೆ ನಾನು. ನಮ್ಮ ಸಮಿತಿ ಮುಂಜಾನೆ ಓಂಕಾರ ಸುಪ್ರಭಾತ. ಇನ್ನೊಂದು ಆಶ್ಚರ್ಯಕರ ಹೇಳಬೇಕಂದ್ರೆ, ನಾವು 99 ಇಸ್ವಿಯಿಂದ ನಮ್ಮ ಸಮಿತಿಯಲ್ಲಿ ಓಂಕಾರ ಸುಪ್ರಭಾತ ನಿತ್ಯ ನಡೆದಿದೆ. ನಿತ್ಯ ನಮ್ಮ ನಾಡಿಗೇರ್ ಸರ್ ಬಂದಾಗ ಒಂದು ಉದ್ಗಾರ ತೆಗೆದ್ರು, ನಮಗೆ ಮೈ ನವರೇ ಹೇಳಿತು. ಅವ್ರು ಹೇಳುದು ಪುಟ್ಟಪರ್ತಿ ಬಿಟ್ಟರೆ ಜಗತ್ತಿನಲ್ಲಿ ನಿತ್ಯ ಓಂಕಾರ ಸುಪ್ರಭಾತ ಆಗುತ್ತೆ, ಕಲ್ಲೊಳಿಯಲ್ಲಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಗಿಬಿಡ್ತು. ಇರಲಿ, ಅಂದ್ರೆ ಬೆಂಗಳೂರಾಗ ಆಗುದಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರು. ಇವೆಲ್ಲ ಕಾರ್ಯಕ್ರಮ ಮುಂಜಾನೆ ಆ ಓಂಕಾರಕ್ಕೆ ನನಗೇನು ತೊಡಕಾಗಿರ್ಲಿಲ್ಲ ಒಕ್ಕಲ್ತನ. ಕೆಲವೊಂದು ತೊಡಕಾಗೋ ಜಾಗದಾಗ ಸಹಿತ ಬಿಟ್ಟು ಹೋದ್ರೂ ಅಲ್ಲಿ ನಮ್ಮ ಕೆಲಸ ಆಗ್ತಿತ್ತು, ಸ್ವಾಮಿ ವ್ಯವಸ್ಥೆ ಇರ್ತಿತ್ತು. ಅದರಿಂದ ನನಗೆ ವಿಶ್ವಾಸ ಇತ್ತು, ನಾನು ಸ್ವಾಮಿ ಕೆಲಸ ಮಾಡಿದ್ರೆ ನಾನು ಕೆಲಸ ಸ್ವಾಮಿ ಮಾಡಿದೆ.
1: ಈಗ ಈ ಕಾರ್ಯಕ್ರಮ ನೋಡ್ತಾ ಇರೋರ್ಗಾಗ್ಲಿ ಕೇಳ್ತಾ ಇರೋರ್ಗಾಗ್ಲಿ ತಮ್ಮ ಸಂದೇಶ ಏನಾದ್ರೂ ಇದೆಯಾ ಕೊಡುವಂತದ್ದು?
0: ಸ್ವಾಮಿ ಹೇಳುವಂತ 9 ಕೋಡ್ ಆಫ್ ಕಂಡ್ 9 ನೀತಿ ಸೂತ್ರಗಳೇನವಲ್ಲ, ಆ ನೀತಿ ಸೂತ್ರಗಳಾಗಲಿ ನೈತಿಕತೆ ಸಾಕು. ಸೇವೆ ಮತ್ತು ಪ್ರೇಮ ಇವು ಮುಖ್ಯ ಸಂದೇಶವರು. ನಾವು ಧರ್ಮದಿಂದ ನೀತಿಯಿಂದ ನಡೆದ್ರೆ ನಮಗೆ ನಿಕ್ಕಿ ಸುಖ ಆಗುತ್ತೆ ಅನ್ನೋದು ನಮಗೆ ಅನುಭವಕ್ಕೆ ಬಂದದ್ದು, ಬರೀ ಕೇಳಿ ಕಲಿತದ್ದಲ್ಲ ಏನಲ್ಲ. ಸತ್ಯದಿಂದ ಧರ್ಮದಿಂದ ನಡೆದ್ರೆ, ಪ್ರೇಮದಿಂದ ನಡೆದ್ರೆ ನಮ್ಗೆ ನಕ್ಕಿ ಸುಖ ಸಿಗಲಿಕ್ಕೇ ಬೇಕು ಅನ್ನುವಂಥದ್ದನ್ನು ನಿಶ್ಚಯ ಆಗಿದೆ ನಮ್ಮ ಅನುಭವದಿಂದ. ಅದಕ್ಕೆ ಮತ್ತೆ ನಮ್ಮ ಸಂದೇಶ ಇದು, ನೀತಿಯಿಂದ ನಡೆದ್ರೆ ಬಹಳ ಚಲೋ. ಸ್ವಾಮಿ ಹೇಳುದು ಪರಿವರ್ತನೆ ಆಗುವಂತ ಮಾಡುವಂತಹ ಅವತಾರ ಅದು, ನಮ್ಮನ್ನೆಲ್ಲ ಪರಿವರ್ತನೆ ಮಾಡುವಂತ ಅವತಾರ. ಅದನ್ನ ನಾವು ಉಪಯೋಗ ತಗೋಬೇಕು. ಇಂಥ ಅವತಾರ ಬಂದು ನಾವು ಬಿಟ್ರೆ ನಾವು ಕೈಗೆ ಬಂದದ್ದು ನಾವು ತಗೊಳ್ಳಿಲ್ಲ ಅಂತ ಅನಿಸ್ಬಿಡ್ತದೆ, ಸದುಪಯೋಗ ಪಡಿಸಿಕೊಳ್ಳಿಲ್ಲ ಅಂತ ಅನಿಸ್ತದೆ. ಇದು ನಮ್ಮ ಮತ್ತೆ ಭಕ್ತರಿಗಾಗಲಿ ಎದುರಿಗೆ ಯುವಕರನ್ನ ಬಾ ಹೇಳಿಕೊಂಡಿವಿ ನಾವು, ಅವರಿಗೆ ಬೋಧನೆ ಮಾಡ್ತೀವಿ. ಯುವಕರು ನಮ್ಮ ನಮ್ಮ ಸಮಿತಿಯಲ್ಲಿದ್ದಷ್ಟು ಯುವಕರು ಮತ್ತೆ ಯಾವ ಸಮಿತಿಯಲ್ಲಿಲ್ಲ. ಅವ್ರನ್ನೊಂದು ಒಂದು ಹಿಡ್ಕೊಳ್ಳುವಂತ ಶಕ್ತಿ ಒಂದು ಸ್ವಾಮಿ ನಮಗೆ ಕೊಟ್ಟ. ನನ್ನ ಅವ್ರನ್ನ ಬಹಳ ಯುವಕರ ತಂಡ ಅದ ನಮ್ಮಲ್ಲಿ, ಅವ್ರನ್ನೆಲ್ಲ ದುಷ್ಟತೆಗಳನ್ನ ಬಿಡಿಸಿ ನಿತ್ಯ ಸಾಯಂಕಾಲ ಕೂಡಿಸ್ತೀವಿ ಅವ್ರನ್ನ. ನಿತ್ಯ ಸಾಯಂಕಾಲ ಕೆಲವು ಟೈಮ್ ಅವ್ರದ್ದು ಆಗ ಅಲ್ಲಿ ಕೂಡಿಸಿ, ಸ್ಟಡಿ ಸರ್ಕಲ್ ಆಗಲಿ, ಕಡೆಗೆ ಹರಟೆ ಹೊಡೆದು ಹೋಗ್ರಿ ಇಲ್ಲಿ ಕೊಡ್ರಿ ಮತ್ತೆಲ್ಲಿ ಹೋಗಬಾರ್ದು ಅಂತ ಹೇಳ್ತೀವಿ. ಅದಕ್ಕೆ ನೈತಿಕತೆಯನ್ನು ನಮ್ಮ ಸ್ವಾಮಿಯ ಸಂದೇಶ, ಎಲ್ಲರಿಗೂ ಹೇಳುವ ಸಂದೇಶ ಅಂತ ನನಗೆ ಅನಿಸ್ತದೆ.
1: ಸಾಯಿರಾಮ್ ಸರ್, ಬಹಳ ಸಂತೋಷ. ತಮ್ಮ ಅತ್ಯಮೂಲ್ಯವಾದ ಅನುಭವಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು.
0: ತಮಗೂ ಧನ್ಯವಾದಗಳು.

0: ಆತ್ಮೀಯ ಶ್ರೋತೃಗಳೇ, ಈವರೆಗೂ ಕನ್ನಡ ರೇಡಿಯೋ ಸಾಹಿಯ ಕಾರ್ಯಕ್ರಮಗಳನ್ನ ಕೇಳಿದ್ರಿ. ನಿಮ್ಮ ಸಲಹೆ, ಸೂಚನೆ, ಅಭಿಪ್ರಾಯ, ಅನಿಸಿಕೆಗಳನ್ನ ನಮ್ಮ ಈ ವಿಳಾಸಕ್ಕೆ ಬರೆದು ಕಳಿಸಿ, ಕನ್ನಡ ರೇಡಿಯೋ ಸಾಯಿ @gmail.com. ನಿಮ್ಮ ಅತ್ಯಮೂಲ್ಯವಾದ ಸಲಹೆಗಳು ನಮ್ಮ ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸಲು ಬಹಳ ಸಹಕಾರಿಯಾಗುತ್ತೆ. ಜೈ ಸಾಯಿರಾಮ್.
1: You were listening to a special broadcast in the South Indian language, Kannada.
2: You are tuned to Radio Sai Global Harmony, bringing you 24 hours a day the message of love of Bhagawan Sri Satya Sai Baba.